ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ ಮೂರನೆಯ ದಿನ, ಅಂದರೆ 2026ನೆಯ ಇಸವಿ ಜೂನ್ ತಿಂಗಳ 24ನೇ ತಾರೀಕು. ಈಗ ಸಮಯ ಸರಿಯಾಗಿ 5:58:40. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯಕ್ ಮಾಡುವ ನಮಸ್ಕಾರ ಮತ್ತು ಕೋರುವ ಸುಪ್ರಭಾತ.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ಎಚ್ ಕೆ ನಾರಾಯಣ ಸಂಗಡಿಗರೊಂದಿಗೆ ಹಾಡಿರುವ ದೇಶಭಕ್ತಿ ಗೀತೆ ರಚನೆ ಕೆ ಎಸ್ ನರಸಿಂಹಸ್ವಾಮಿ.

0: ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ.
1: ಕಾಲ ಅಥವಾ ಸಮಯ ಎಂಬುದು ಅತಿ ಬೆಲೆಯುಳ್ಳದ್ದು. ಸಮಯ ಪಾಲನೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಅತಿ ಅಗತ್ಯವಾದುದು. ಅಮೂಲ್ಯವಾದ ಈ ಸಮಯವು ಕಳೆದು ಹೋದರೆ ಅದನ್ನು ಪುನಃ ಪಡೆಯಲು ಸಾಧ್ಯವಿಲ್ಲ. ಕಾರ್ಯಕ್ರಮಕ್ಕೆ ಬರಬೇಕಾದ ಮುಖ್ಯ ವ್ಯಕ್ತಿಯೊಬ್ಬನು ಸಮಯ ಪ್ರಜ್ಞೆಯನ್ನು ಮರೆತು ಬಿಟ್ಟರೆ ಅಲ್ಲಿ ನೆರೆದಿರುವ ಎಷ್ಟೊಂದು ಜನರ ಸಮಯವು ವ್ಯರ್ಥಗೊಳ್ಳುತ್ತದೆ ಎಂಬುದನ್ನು ಯೋಚಿಸಿದಾಗ ನಿಜಕ್ಕೂ ಖೇದವಾಗುತ್ತದೆ. ಇಂತಹ ಸನ್ನಿವೇಶಗಳು ಬಹುತೇಕರ ಜೀವನದಲ್ಲಿ ಎದುರಾಗಿರುವಂಥ ಸಾಧ್ಯತೆಗಳಿರುತ್ತವೆ. ಇತರರ ಸಮಯವನ್ನು ಹಾಳು ಮಾಡುವ ಕೆಟ್ಟ ಅಭ್ಯಾಸ ಯಾರಲ್ಲೂ ಇರಬಾರದು. ತರಗತಿಗೆ ಅಧ್ಯಾಪಕರು ತಡವಾಗಿ ಹೋದದ್ದೇ ಆದರೆ ಅಲ್ಲಿರಬಹುದಾದ ಸುಮಾರು 70-80 ವಿದ್ಯಾರ್ಥಿಗಳ ಬಹಳಷ್ಟು ಸಮಯ ವ್ಯರ್ಥಗೊಳ್ಳುತ್ತದೆ. ಮೇಲಾಗಿ ಅಂತಹ ಅಭ್ಯಾಸವು ಆ ಅಧ್ಯಾಪಕರ ಘನತೆಗೂ ಕುಂದುಂಟು ಮಾಡುತ್ತದೆ. ನಮ್ಮ ಹಿರಿಯರು ಸಮಯ ಪಾಲನೆಗೆ ಹೆಚ್ಚು ಮಹತ್ವವನ್ನು ನೀಡುತ್ತಿದ್ದರು. ಕೃಷಿ ಪ್ರಧಾನವಾದ ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಂದು ಕಾರ್ಯಗಳು ಕ್ಲಪ್ತವಾದ ಸಮಯದಲ್ಲಿ ನಡೆಯಲೇಬೇಕು. ಊಟ, ನಿದ್ದೆ ಇವೂ ಕ್ರಮಬದ್ಧವಾಗಿರುತ್ತಿದ್ದವು. ರಾತ್ರಿ ಬೇಗನೆ ಮಲಗಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ 2 ತಾಸು ಮೊದಲೇ ಎದ್ದು ಗೃಹಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದುದು ಸಾಮಾನ್ಯವಾಗಿತ್ತು. ಪರಿಣಾಮವಾಗಿ ಅವರು ಉತ್ತಮ ಆರೋಗ್ಯದೊಂದಿಗೆ ಸಂಯಮದ ಜೀವನವನ್ನು ನಡೆಸುತ್ತಿದ್ದರು. ಇಂದು ನಾವು ಯುವ ಪೀಳಿಗೆಗಳಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ವ್ಯಕ್ತಿತ್ವಗಳನ್ನು ಕಾಣುತ್ತೇವೆ. ತುಂಬ ತಡವಾಗಿ ಮಲಗಿ ಅಷ್ಟೇ ತಡವಾಗಿ ಏಳುವ ಪ್ರವೃತ್ತಿಗಳು ಹೆಚ್ಚು.

0: ಹೆಚ್ಚಾಗಿವೆ. ಮನೆ ಮಂದಿ ಯಾರೂ ಇದನ್ನು ಪ್ರಶ್ನಿಸುವಂತಿಲ್ಲ. ಅವರಿಗೆ ಅದುವೇ ಸರಿಯಾದ ರೀತಿ ಎಂಬ ಭಾವನೆ ಇರುತ್ತದೆ. ಜಗತ್ತಿನಲ್ಲಿ ಬಹಳಷ್ಟು ಮಂದಿ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಸರಿಯಾಗಿ ಅರಿತುಕೊಳ್ಳದೆ ಅಥವಾ ಅದನ್ನು ಸರಿಯಾಗಿ ವಿನಿಯೋಗಿಸಿಕೊಳ್ಳಲಾರದೆ ತೊಳಲಾಡುತ್ತಿದ್ದಾರೆ ಎಂಬುದು ಪ್ರಾಜ್ಞರ ಅಭಿಪ್ರಾಯವಾಗಿದೆ. ನಮ್ಮ ಆಲೋಚನೆಗಳಾಗಲಿ ಜೀವನ ಕ್ರಮಗಳಾಗಲಿ ಯಾಂತ್ರಿಕವಾಗಿ ಇರಬಾರದು. ನಾವು ಅಂದುಕೊಂಡಂತೆ ನಮ್ಮ ಗುರಿಗಳನ್ನು ಈಡೇರಿಸುವುದರ ಕಡೆಗೆ ನಮ್ಮ ಆಲೋಚನೆಗಳು ಸಾಗುವಂತಿರಬೇಕು. ಇದು ನಮ್ಮಲ್ಲಿ ಹೊಸ ಹೊಸ ವಿಚಾರಗಳನ್ನು, ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತದೆ. ಪ್ರತಿಯೊಂದು ಕರ್ತವ್ಯವನ್ನು ಶಿಸ್ತುಬದ್ಧವಾಗಿ ಮಾಡುವಂತೆ ಪ್ರೇರೇಪಿಸುತ್ತದೆ. ಸಮಯವನ್ನು ಸದ್ವಿನಿಯೋಗ ಮಾಡುವವರು ಜೀವನದಲ್ಲಿ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡಿರುತ್ತಾರೆ. ಯಾವುದೇ ಸವಾಲುಗಳು ಎದುರಾದರೂ ಅವುಗಳೊಂದಿಗೆ ಹೋರಾಡುವ ನೈಪುಣ್ಯತೆಯನ್ನು ಹೊಂದಿರುತ್ತಾರೆ. ಸಕಾರಾತ್ಮಕ ಚಿಂತನೆಗಳ ಮೂಲಕ ತಮ್ಮ ಬಲಹೀನತೆ ಲೋಪಗಳನ್ನು ಸರಿಪಡಿಸಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಸ್ವಾಮಿ ವಿವೇಕಾನಂದರು ಇದೇ ವಿಚಾರಗಳನ್ನು ಜನರ ಮನದಲ್ಲಿ ತುಂಬುತ್ತಿದ್ದರು. ಹಿಗ್ಗುವುದೇ ಜೀವನ, ಕುಗ್ಗುವುದೇ ಮರಣ ಎಂದು ಸಾರಿ ಹೇಳುತ್ತಿದ್ದರು. ಜೀವನ ಎನ್ನುವುದೊಂದು ನಿರಂತರ ಹೋರಾಟದಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೊನೆಯುಸಿರು ಇರುವವರೆಗೂ ಹೋರಾಡಬೇಕು ಎಂದು ಕರೆ ನೀಡುತ್ತಿದ್ದರು. ಸಮಯದ ಬಗ್ಗೆ ಸರಿಯಾಗಿ ಪ್ರಜ್ಞೆಯುಳ್ಳ ವ್ಯಕ್ತಿಯು ಖಂಡಿತವಾಗಿಯೂ ತಾನು ಸಾಧಿಸಬೇಕಾದ ವಿದ್ಯೆ, ಉದ್ಯೋಗ, ಕೀರ್ತಿ, ಆರೋಗ್ಯ ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸಿಕೊಳ್ಳುತ್ತಾನೆ.
1: ಹರಿಣಾಕ್ಷಿ ಕೇವಳ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೆಳಗುರೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ, ವಾಚನಕಾರರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:45 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಕನ್ನಡ ಚಿತ್ರಗೀತೆಗಳು, 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 SMS ಮೆಲೋಡಿಸ್, ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಪೂರ್ವಾಹ್ನ 11:00 ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ. ವಿಷಯ ನಿಲ್ಲದ ಪಯಣ ಭರವಸೆಯ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪಿ ಬಾಲಕೃಷ್ಣ ತಂತ್ರಿ ಅವರ ವೇಣುವಾದನ. 12:05 ವನಿತಾ ವಿಹಾರ, ಸುಲೋಚನಾ ಪಚ್ಚನಡ್ಕ ಅವರಿಂದ ಕಥೆ ಹೃದಯಾನುರಾಗ, ಬಳಿಕ ಮೋಹಿನಿ ಅವರಿಂದ ಕವನ ವಾಚನ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನಗುವ ಸಮಸ್ಯೆ, ಈ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ. 11:20 ಸ್ವರಮಾಧುರ್ಯ, ಪುತ್ತೂರು ನರಸಿಂಹನಾಯಕ್ ಹಾಡಿರುವ ದೇವರ ನಾಮಗಳು.

ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ. ಪಿಟಿಸಿಎಲ್ ಆಕ್ಟ್ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂಮಿ ಪರಭಾರೆ ಕಾಯಿದೆ, ಈ ಕುರಿತು ಹಿರಿಯ ವಕೀಲರಾದ ರವೀಂದ್ರನಾಥ್ ಪಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಎಂಪಿ ಅವರೊಂದಿಗೆ ಫಾರ್ಮಸಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು, ಈ ಕುರಿತು ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಬಳಿಕ ಅಮೃತ ವರ್ಷಿಣಿ ಎಂ ಅವರಿಂದ ಭಾಷಣ. ವಿಷಯ ಯೋಗ ಜೀವನ, ಆರೋಗ್ಯ ಜೀವನ. 6:10 ಭಕ್ತಿಗೀತೆಗಳು. 6:30 ರಸವಾರ್ತೆ. 6:50 ಕೃಷಿರಂಗ. ಮಳೆಗಾಲದಲ್ಲಿ ಉರಗ ಜಾಗೃತಿ, ಈ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಗೌತಮ್ ಹಾಗೂ ಪ್ರಶಾಂತ್. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ. ಡಾಕ್ಟರ್ ವಸಂತ ಎಂಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು. 8:00 ಯನುಪಯ ಆಸ್ಪತ್ರೆ ಆರೋಗ್ಯ ದೀಪ. ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ರಮ್ಯಾ. ಯನೋಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನೋಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಈಗ ತತ್ವಪದವೊಂದನ್ನು ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಶಿಶುನಾಳ ಶರೀಫರ ರಚನೆ.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಲ್ಜೈಮರ್ ಕಾಯಿಲೆಯ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾ.
1: ಆಲ್ಜಮಸ್ ಡಿಸೀಸ್ ಒಂದು ಬಗ್ಗೆ ಡಿಮೆನ್ಷಿಯಾ ಕಾಯಿಲೆ ಅಂತ ಹೇಳಬಹುದು. ಡಿಮೆನ್ಷಿಯಾ ಒಂದು ಬ್ರಾಡ್ ಟರ್ಮ್, ಕನ್ನಡದಲ್ಲಿ ಅದು ಬುದ್ಧಿಮಂದ್ಯ ಅಥವಾ ಮರು ಕಾಯಿಲೆ ಅಂತ ಕಾಮನ್ ಆಗಿ ಹೇಳ್ತೇವೆ. ಅದಕ್ಕೆ ಡೆಫಿನೆಟ್ ಕಾಸ್ ಅಂತ ಇರುವುದಿಲ್ಲ, ಬಟ್ ಆಸ್ ಪರ್ ಆಸ್ ದ ಮಾಲಿಕ್ಯುಲರ್ ಸ್ಟಡೀಸ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಒಂದು ನಮ್ಮ ಬ್ರೈನಲ್ಲಿ ನಾರ್ಮಲ್ ಆಗಿ ಒಂದು ಪ್ರೋಟೀನ್ ಅಮಿಲಾಯ್ಡ್ ಬೀಟಾ ಪ್ರೋಟೀನ್ಸ್ ಅಂತ ಹೇಳ್ತೇವೆ, ಅದು ನಾರ್ಮಲ್ ಆಗಿ ಪ್ರೊಡಕ್ಷನ್ ಆಗಿ ನಮ್ಮ ಬ್ರೈನ್ ಸೆಲ್ಸ್ ಮೇಲೆ ಅದು ಡೆಪಾಸಿಟ್ ಆದಾಗ ಅದು ನ್ಯೂರೋ ಡಿಜನರೇಷನ್ ಪ್ರೊಸೆಸ್ಸಿಂದ ಈ ನರಗಳು ಫಂಕ್ಷನಿಂಗಲ್ಲಿ ಎಫೆಕ್ಟ್ ಆಗಿ ಯೂಶ್ವಲಿ ಅದು ಆಲ್ಜಮರ್ಸ್ ಕಾಯಿಲೆಗೆ ಕಾರಣ ಆಗಿ ಬರುತ್ತದೆ. ಕಾಮನ್ ಆಗಿ 65 ಇಯರ್ಸ್ ಏಜ್ ನಂತರ, ಆ ವಯಸ್ಸು ನಂತರ ಯೂಶ್ವಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಲೆಸ್ ದೆನ್ 65 ಇಯರ್ಸ್ನಲ್ಲಿ ಆಗುವಂಥದ್ದವರಲ್ಲಿ ಅದು ಅರ್ಲಿ ಆನ್ಸೆಟ್ ಆಲ್ಜಮರ್ಸ್ ಡಿಸೀಸ್ ಅಂತ ನಾವು ಹೇಳ್ತೇವೆ.
2: ಈಗ ಇದಕ್ಕೆ ಇದರಲ್ಲಿ ಯಾವುದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ತಾರೆ?

0: ಏನು ವಾರ್ನಿಂಗ್ ಸೈನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು?
1: ವಾರ್ನಿಂಗ್ ಸೈನ್ಸ್ ಅಂತಂದರೆ ಅರ್ಲಿ ಸೈನ್ಸ್ ಅಂತ ನಾವು ಹೇಳ್ಬೋದು. ಯೂಶ್ವಲಿ ಆಲ್ಜಿಮರ್ಸ್ ಇರೋದು ಮೇನ್ಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಮೆಮೊರಿಯಲ್ಲೇ ಪ್ರಾಬ್ಲಮ್ಸ್ ಬರೋದು. ಮೆಮೊರಿ ಅಂತೇಳಿದರೆ ಈಗ ಒಂದು ಎಪಿಸೋಡಿಕ್ ಮೆಮೊರಿ ಅಥವಾ ರೀಸೆಂಟ್ ಮೆಮೊರಿ, ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ಏನೋ ಒಂದು ತಿಂದಿರೋದು ಅದೆಲ್ಲ ಮರ್ತೋಗುವಂಥದ್ದು ಅದೆಲ್ಲ ಇದೆ. ನೆಕ್ಸ್ಟ್ ಈಗ ಇಮಿಡಿಯೇಟ್ ಮೆಮೊರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಫೋನ್ ನಂಬರ್ ಹೇಳಿರ್ತೇವೆ ಅದು ತಕ್ಷಣವೇ ವಾಪಸ್ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು. ಆ್ಯಂಡ್ ಮೋಸ್ಟ್ ರೀಸೆಂಟ್ಲಿ ಈಗ ನಮ್ಮದು OTP ಎಲ್ಲ ನಾವು ಮೆಸೇಜಸ್ ಬರ್ತವೆ ಅದನ್ನ ನಾವು ನೆನ್ಪಿಟ್ಕೊಂಡು ವಾಪಸ್ ಎಂಟ್ರ್ ಮಾಡೋದಕ್ಕೆ ಅವ್ರಿಗೆ ಇಮಿಡಿಯೇಟ್ ಈ ರೀತಿ ಎಲ್ಲ ಮೊದಲು ಮಾಡ್ಕೊಳ್ಳಿಕ್ಕೆ ಆಗಿರುವಂಥದ್ದೆಲ್ಲ ಕೆಲಸ ಅವರಿಗೆ ಇವಾಗ ಅದರಲ್ಲಿ ಕಷ್ಟ ಕಾಣಿಸ್ಕೊಂಡಾಗ ಅದೆಲ್ಲ ಅರ್ಲಿ ಸೈನ್ಸ್ ಮೇನ್ಲಿ ಮೆಮೊರಿ ರಿಲೇಟೆಡ್ಲೇ ಸ್ಟಾರ್ಟ್ ಆಗ್ತದೆ. ಹಾಗಿದ್ದಾಗ ನಾವು ಆದಷ್ಟು ಬೇಗ ಒಂದು ಒಂದು ಮೆಡಿಕಲ್ ಹೆಲ್ಪ್ ಅಲ್ಲಿ ಒಂದು ನ್ಯೂರಾಲಜಿಸ್ಟ್ನ ಭೇಟಿ ಆಗೋದು ಇಂಪಾರ್ಟೆಂಟ್ ಆಗಿತ್ತು.
0: ಈಗ ಅಷ್ಟು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದ?
1: ಟ್ರೀಟ್ಮೆಂಟ್ ಆಸ್ ಆಫ್ ಡೆಫಿನೆಟ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲ ಆಲ್ಜಿಮರ್ಸಿಗೆ ಇನ್ನೂ ಸಹ, ಬಟ್ ಅರ್ಲಿ ಡಿಟೆಕ್ಟ್ ಆದರೆ ನಮಗೆ ಒಂದು ನ್ಯೂರೋ ಪ್ರೊಟೆಕ್ಟಿವ್ ಕೆಲವೊಂದು ಮೆಡಿಕೇಷನ್ಸ್ ಇರ್ತದೆ, ಅದರಿಂದ ಆಲ್ಜಿಮರ್ಸ್ಗೆ ಈಗ ವರ್ಷ ವರ್ಷ ಹೋಗ್ತಿದ್ದಾಗೆ ಪ್ರೋಗ್ರೆಸ್ ಆಗಿರುವಂಥದ್ದು ಕಾಯಿಲೆ, ಪ್ರೋಗ್ರೆಷನ್ ಆಗುವಂಥದ್ದು ಕಾಯಿಲೆ, ಆ ಪ್ರೋಗ್ರೆಷನ್ನ ನಾವು ಸ್ಲೋ ಮಾಡ್ಕೊಳ್ಬೋದು ಮುಂದಿನ ಸ್ಟೇಜ್ಗೆ. ಸ್ಟೇಜಸ್ ಸ್ಟೇಜಸ್ ಆಗಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಸ್ಟೇಜಸ್ನ ಸ್ಪೀಡ್, ಯಾವ ಸ್ಪೀಡಲ್ಲಿ ಒಂದು ಕಾಯಿಲೆ ಜಾಸ್ತಿ ಆಗುತ್ತೆ ಅದನ್ನು ನಾವು ಸ್ಲೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಗೊತ್ತಾದರೆ ಅವರಿಗೆ ಮುಂದಿನ ಮೆಷರ್ಸಿಗೆ ಟ್ರೀಟ್ಮೆಂಟ್ಗಿಂತ ಈಗ ಕೆಲವೊಂದು ಕ್ಲಿನಿಕಲ್ ಸೈಕಾಲಜಿಸ್ಟಲ್ಲಿ ಅವರು ನಾವು ಕಾಗ್ನಿಟಿವ್ ಅಥವಾ ಬಿಹೇವಿಯರಲ್ ಥೆರಪೀಸ್ ಅಂತ ಹೇಳ್ತೇವೆ, ಅದು ನಾವು ಬೇಗ ಇಂಟ್ರೊಡ್ಯೂಸ್ ಮಾಡಿದರೆ ಒಂದು ಮೈಂಡನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಕೆಲವೊಂದೆಲ್ಲ ಟ್ರೈನಿಂಗ್ಸ್ ಎಲ್ಲ ಇಟ್ಕೊಟ್ಟೆ ಅದನ್ನು ಮುಂದೆ ಪ್ರೋಗ್ರೆಷನ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು.
2: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಲ್ಜೈಮರ್ ಕಾಯಿಲೆಯ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರೈತರಿಗೆ ಸಲಹೆ.
1: ಹೈನುಗಾರಿಕೆಯಲ್ಲಿ ಎಮ್ಮೆಗಳ ಪಾತ್ರ ಕೂಡ ಮುಖ್ಯವಾದುದು. ಸಾಮಾನ್ಯವಾಗಿ ಜವಾರಿ ಎಮ್ಮೆಗಳು ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡುತ್ತವೆ. ಜೊತೆಗೆ ಕರುವಿನ ಅಂತರ ಕೂಡ 2-2.5 ವರ್ಷ ಇರುವುದು ಕೆಲವೊಮ್ಮೆ ಕಂಡುಬರುತ್ತದೆ. ಹೀಗಾಗಿ ಈ ಎಮ್ಮೆ ತನ್ನ ಜೀವಮಾನದಲ್ಲಿ ಕಡಿಮೆ ಕರುಗಳನ್ನು ಹಾಕುತ್ತದೆ. ಹಾಗೆಯೇ ಹಾಲು ಉತ್ಪಾದನೆ 500-800 ಲೀಟರ್ ಇರುತ್ತದೆ. ಇದರಿಂದಾಗಿ ಹೆಚ್ಚಿನ ಉತ್ಪಾದನೆ ಮಾಡುವಂತಹ ಸ್ವದೇಶಿ ತಳಿಯಾದ ಸ್ಫೂರ್ತಿ, ಮುರಾ ಮುಂತಾದಂತಹ ಎಮ್ಮೆಗಳನ್ನು ಉತ್ಪಾದನೆ ಮಾಡಲಾಗುತ್ತದೆ. ಇವುಗಳು ಹೆಚ್ಚು ಹಾಲು ಉತ್ಪಾದಿಸುವ ಸಾಮರ್ಥ್ಯವನ್ನು ಪಡೆದಿದೆ, ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಕರುಗಳನ್ನು ಕೂಡ ಕೊಡುತ್ತದೆ. ಸ್ಫೂರ್ತಿ ಎಮ್ಮೆ ಇದು ಮುಖ್ಯವಾಗಿ ಗುಜರಾತ್ ರಾಜ್ಯದ ಮಾಹಿ ಮತ್ತು ಸಾಬರ್ಮತಿ ನದಿಗಳ ನಡುವಿನ ಪ್ರದೇಶದ ಎಮ್ಮೆ. ಅದರಲ್ಲೂ ಕೈರಾ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಇದು ಕಂಡುಬರುತ್ತದೆ. ಈ ಎಮ್ಮೆಗಳು ಮಧ್ಯಮ ಗಾತ್ರವಿದ್ದು ಕೂಡುಗಳು ಕುಡುಗೋಲಿನ ಆಕಾರದಲ್ಲಿ ಅಥವಾ ಅರ್ಧ ಚಂದ್ರಾಕಾರದಲ್ಲಿ ಇರುತ್ತವೆ. ಕಪ್ಪು ಅಥವಾ ಕಂದು ಬಣ್ಣದ ಕುದಲ್ಗಳಿಂದ ಕೂಡಿದ ಚರ್ಮವನ್ನು ಹೊಂದಿರುತ್ತವೆ. ಬೇಗನೆ ಪ್ರಾಪ್ತ ವಯಸ್ಸಿಗೆ ಬಂದು ಗರ್ಭ ಧರಿಸುವುದು ಈ ತಳಿಯ ವಿಶೇಷತೆ. ಸರಾಸರಿ 1200-1500 ಲೀಟರ್ ಹಾಲನ್ನು ಇದು ಕೊಡುತ್ತದೆ. ಹಾಲಿನಲ್ಲಿ 7-8% ಜಿಡ್ಡಿನಾಂಶವಿದೆ. ಕರ್ನಾಟಕದಲ್ಲಿ ಈ ತಳಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತದೆ. ಮುರಾ ಎಮ್ಮೆ ಇದು ಪಂಜಾಬ್ನ ತಳಿ. ಈ ಎಮ್ಮೆ ದೊಡ್ಡ ಗಾತ್ರದ ದೇಹ ಹೊಂದಿದ್ದು ಕೋಡುಗಳು ತಲೆಯ ಮುಂದೆ ಬಂದು ಪೂರ್ತಿ ಸುತ್ತಿಕೊಂಡಿರುತ್ತವೆ. ಕಪ್ಪು ಬಣ್ಣದ ಚರ್ಮವನ್ನು ಹೊಂದಿರುತ್ತದೆ. ಹಾಲು ಉತ್ಪಾದನೆಗೆ ಜಗತ್ತಿನಲ್ಲಿಯೇ ಶ್ರೇಷ್ಠ ಎಮ್ಮೆ ಎಂದು ಇದು ಹೆಸರು ಪಡೆದಿದೆ. ದೇಹದ ಗಾತ್ರಕ್ಕೆ ತಕ್ಕಂತೆ ಈ ಎಮ್ಮೆಗೆ ಹೆಚ್ಚಿನ ಪ್ರಮಾಣದ ಆಹಾರ ಬೇಕಾಗುತ್ತದೆ. ಸ್ಫೂರ್ತಿ ತಳಿಗಿಂತ ನಿಧಾನವಾಗಿ ಬೆದೆಗೆ ಬಂದು ಗರ್ಭ ಧರಿಸುತ್ತದೆ. ಈ ತಳಿಯ ಎಮ್ಮೆಗಳು ಸಾಮಾನ್ಯವಾಗಿ 1800-2000 ಲೀಟರ್ ಹಾಲನ್ನು ಕೊಡುತ್ತವೆ. ಹಾಲಿನಲ್ಲಿ 6-6.5% ಜಿಡ್ಡು ಇರುತ್ತದೆ. ಹಾಗೆಯೇ ಪಂಡ್ರಾಪುರಿ ಎಮ್ಮೆ ಎಂಬ ತಳಿ ಮಹಾರಾಷ್ಟ್ರದ ಮೂಲದ ತಳಿ. ಇದು ಉತ್ತರ ಕರ್ನಾಟಕದಲ್ಲಿ ಕೂಡ ಪ್ರಚಲಿತದಲ್ಲಿ ಇದೆ. ಇದು ಕಡಿಮೆ ಗುಣಮಟ್ಟದ ಮೇವಿಗೂ ಕೂಡ ಹೊಂದಿಕೊಂಡಿರುತ್ತದೆ. ಕೋಡುಗಳು ಉದ್ದವಾಗಿದ್ದು ಹಿಂಭಾಗಕ್ಕೆ ಬೆಳೆದು ನಂತರ ಮೇಲ್ಮುಖವಾಗಿ ಬಿಲಿನಾಕಾರವನ್ನು ಪಡೆಯುತ್ತವೆ. ಇದು

0: ಸಾವಿರದಿಂದ 1200 ಲೀಟರ್ ಹಾಲನ್ನು ಕೊಡುತ್ತದೆ. ಹಾಗೆ ಜಿಡ್ಡಿನ ಪ್ರಮಾಣ 7-7.5% ಇರುತ್ತದೆ. ಬೇಸಿಗೆಯ ಬಿಸಿಲು ಏರಿದಂತೆ ಎಮ್ಮೆಗಳಿಗೆ ನೀರಿನ ಅವಶ್ಯಕತೆ ಕಂಡುಬರುತ್ತದೆ. ಇಂಥ ಸಮಯದಲ್ಲಿ ವಿಶೇಷ ಕಾಳಜಿ ವಹಿಸುವುದು ಅತಿ ಮುಖ್ಯ, ಇಲ್ಲವಾದಲ್ಲಿ ಅವುಗಳ ಉತ್ಪಾದನಾ ಮಟ್ಟ ಕಡಿಮೆಯಾಗುತ್ತದೆ. ಈ ಸಂದರ್ಭದಲ್ಲಿ ಹಾಲು ಉತ್ಪಾದನೆ ಕಡಿಮೆಯಾಗುವುದನ್ನು ತಪ್ಪಿಸುವುದು ಅಗತ್ಯ. ಕುಡಿಯಲು ಸಾಕಷ್ಟು ಸ್ವಚ್ಛವಾದ ಹಾಗೂ ತಂಪಾದ ನೀರನ್ನು ಕೊಡಬೇಕಾಗುತ್ತದೆ. ಹೆಚ್ಚೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಿ ಅಥವಾ ಕೊಟ್ಟಿಗೆಯನ್ನು ನಿರ್ಮಿಸಿ ಎಮ್ಮೆಗೆ ನೆರಳನ್ನು ಒದಗಿಸಬೇಕಾಗುತ್ತದೆ. ಮಧ್ಯಾಹ್ನದ ಬಿಸಿಲು ಹೆಚ್ಚಿದ್ದಾಗ ಎಮ್ಮೆಗಳನ್ನು ತಂಪಾದ ಜಾಗದಲ್ಲಿ ಕಟ್ಟಬೇಕು. ಆದಷ್ಟು ಮಧ್ಯಾಹ್ನದ ಸಮಯದಲ್ಲಿ ನೀರಿನಲ್ಲಿ ಇದನ್ನು ಬಿಡುವುದು ಕೂಡ ಒಳ್ಳೆಯದೇ. ಹಸಿರು ಮೇವು ಅಥವಾ ರಸಮೇವನ್ನು ಎಮ್ಮೆಗಳಿಗೆ ಕೊಡಬೇಕು. ತಂಪಾದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮೇಯಲು ಬಿಡುವುದು ಸೂಕ್ತ. ಇದರಿಂದ ಹೆಚ್ಚಿನ ಹಾಲನ್ನು ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪ್ಪಯ್ಯ ಇವರು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
4: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿವರ್ತನಶೀಲ ವೈಶ್ವಿಕ ಪರಿಸ್ಥಿತೌ ಸುರಕ್ಷಾ ಸಹಕಾರ್ಯಂ ಗಭೀರಂ ಕರ್ತುಂ ತಥಾ ಚ ಆತಂಕವಾದಾತ್ ಅಂತರ್ಜಾಲೀಯ ಸುರಕ್ಷಾಯಾಃ ಚ ಆರಭ್ಯ ಉದಯಮಾನ ಪ್ರೌದ್ಯೋಗಿಕೀ ಪರ್ಯಂತಂ ಸಮಾಹ್ವಾನಾನಾಂ ಪರಿಹಾರೇ ಬ್ರಿಕ್ಸ್ ಇತ್ಯಸ್ಯ ಮಹತ್ವಪೂರ್ಣ ಭೂಮಿಕಾ ವರ್ತತೆ. ಪ್ರಧಾನಮಂತ್ರಿ ಶ್ರೀ ಮೋದಿ ಗತ ಸಾಯಂ ನವದಿಲ್ಲ್ಯಾಂ ಬ್ರಿಕ್ಸ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದೈಃ ವರಿಷ್ಠ ಸುರಕ್ಷಾಧಿಕಾರಿಭಿಃ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀ ಮೋದಿನಾ ಪ್ರಕಾಶಿತಂ ಯತ್ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾನಾಂ ಸಮರ್ಥನಂ ಕರ್ತುಂ ಸುರಕ್ಷಿತ ಸಮಾವೇಶೀಯ ವಿಶ್ವೇ ಚ ಯೋಗದಾನಂ ದಾತುಂ ಪ್ರಯತತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕತರ್ ದೇಶಸ್ಯ ಅಮೀರಸ್ಯ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯಸ್ಯ ದೂರಭಾಷಂ ಪ್ರಾಪ್ತವಾನ್. ಕತರಸ್ಯ ರಾಸ್ ಲಫಾನ್ ಔದ್ಯೋಗಿಕ ನಗರೆ ದುರ್ಘಟನಾಯಾಂ ಭಾರತೀಯ ನಾಗರಿಕಾಣಾಂ ನಿಧನ ವಿಷಯೆ ಕತರಸ್ಯ ಅಮೀರಃ ಶೋಕಂ ಪ್ರಕಟಿತವಾನ್ ತಥಾ ಚ ಘಾತಿತಾನಾಂ ಶೀಘ್ರಂ ಸ್ವಸ್ಥತಾಯಾಃ ಆಶಾಂ ಪ್ರಕಟಿತವಾನ್. ಶ್ರೀ ಮೋದಿ ಪ್ರಭಾವಿತ ಪರಿವಾರೇಭ್ಯಃ ಸಹಾನುಭೂತಿ ವಚನಾನಾಂ ಕೃತೆ ಕತರ ಅಮೀರಾಯ ಧನ್ಯವಾದಂ ದತ್ತವಾನ್. ವ್ರಣಿತಾನಾಂ ಕೃತೆ ಶೀಘ್ರ ಚಿಕಿತ್ಸಾ ಸಹಾಯತಾ ಪ್ರದಾನಾಯ ಚ ಪ್ರಶಂಸಿತವಾನ್. ದ್ವೌ ನೇತಾರೌ ಸ್ವನಾಗರಿಕಾಣಾಂ ಕಲ್ಯಾಣಂ ಸುರಕ್ಷಾಂಚ ಸುನಿಶ್ಚೇತುಂ ಸ್ವಪ್ರತಿಬದ್ಧತಾಯಾಃ ಪುನಃ ಪುಷ್ಟಿಂ ಕೃತವಂತೌ. ಭಾರತಸ್ಯ ಖನಿಜ ಮಂತ್ರಾಲಯೇನ 55 ಮಹತ್ವಪೂರ್ಣಾನಾಂ ಸಾಮರಿಕ ಖನಿಜ ಖಂಡಾನಾಂ ಅಥ 11 ಅನ್ವೇಷಣ ಅನುಜ್ಞಾ ಪತ್ರ ಖಂಡಾನಾಂ ಚ ಸಫಲ ಸಘೋಷ ವಿಕ್ರಯಣೇನ ಸಹ ಕ್ರಿಟಿಕಲ್ ಮಿನರಲ್ ಮಿಷನ್ ಇತಿ ದುರ್ಲಭ ಖನಿಜ ಕಾರ್ಯಕ್ರಮಸ್ಯ ಮಹತಿ ಗತಿಃ ಪ್ರಾಪ್ತಾಸ್ತಿ. ಮಂತ್ರಾಲಯೇನ ಸಘೋಷ ವಿಕ್ರಯಣಸ್ಯ ಸಪ್ತಮಸ್ಯ ಖಂಡಸ್ಯ ಅಂತರ್ಗತಂ ದಶ ಮಹತ್ವಪೂರ್ಣ ಸಾಮರಿಕ ಖನಿಜ

ಕೇಳುಗರೆ, ಇಂದು ಬೆಳಗ್ಗೆ 8:30 ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಗಲಿದೆ. ವಾಚನಕಾರರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?

0: ಹಲ್ಲು ಉಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
0: ಸರಿ ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
0: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದ ಸಿಆರ್ ಪಾಟೀಲ್ ಅವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನ ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
0: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು

0: ಗುಂಪು ಎ ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8 ಸಂಜೆ 5 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 1,29,680 ಮಕ್ಕಳಿದ್ದು ಈ ತಿಂಗಳ 28 ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: ಇದೇ ತಿಂಗಳು 28 June ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿರಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು, ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ June 27 ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಅವಧಿಯಲ್ಲಿ 15 ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6 ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ.

0: ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಬಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50 ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಅಮೃತ ವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು.
3: ನಮಸ್ಕಾರ ಕೇಳುಗರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗ್ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ, ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕಾ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ?
4: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟೇರಿಂಗ್ ಹಿಂದೆ ಕೂತ್ಕೋಬೇಕು, ರೋಡ್ ಅಲ್ಲಿ ಇಳಿಬೇಕು, ಪ್ರಾಕ್ಟಿಸ್ ಮಾಡಬೇಕು, ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಳೆದುಕೊಳ್ತಾರೆ. ಸೊ ಎಜುಕೇಷನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮಗೆ ಎಲ್ಲ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಆ್ಯಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬ ಮುಖ್ಯ ಆಗುತ್ತೆ.
3: ಇದು ಈ ಅಂತರವನ್ನು

0: ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ?
1: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದ್ರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನು ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
1: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
0: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
1: ತುಂಬಾ ಮುಖ್ಯ.
0: ಓಕೆ, ಇನ್ನು ಈ ಕೋರ್ಸ್ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು, ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
1: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
0: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗತ್ತೆ, ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ.
1: ಹೌದು, ಚಳಿ ಟೈಮಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ, ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡುತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡುತ್ತೆ.
0: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ?
1: ಇದು ತುಂಬಾ ಮುಖ್ಯವಾದ ವಿಷಯ. ಯಾಕೆಂದರೆ ಟೆಕ್ನಾಲಜಿ ಬದಲಾಗ್ತಾ ಇದೆ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನು ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ

0: ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡ್ಯಾಕ್ ಬ್ಯಾಂಗ್ಳೂರ್ಗೆ ಕಲಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಾಲಜಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನು ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
1: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
0: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವರುಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೋತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ ಅದರಲ್ಲಿ ಇಂಟರ್ವ್ಯೂನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
1: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ್ದು ಅವರಿಗೆ ಗೊತ್ತಿರುವಂತ ಒಂದು ಫೀಲ್ಡ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ, ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನು ಮೀರಿ ಹೊಸ ಕಲಿಕೆ ಅನುಭವಗಳನ್ನು ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡಿಕೊಂಡಿರಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದರೆ ಸ್ಟೂಡೆಂಟ್ಸು, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ಮದು ಎಲ್ಲ ಸ್ಕಿಲ್ಸೆಟನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
1: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-.

0: vlr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಂಗಳೂರು.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
4: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. June 27th ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 100,000 ಉಳಿಸಿ. ಕರೆ ಮಾಡಿ 9611819633 ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
5: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287th ಕಾರ್ಯಕ್ರಮ ಇಂದು ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

0: ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪ್ಪಯ್ಯ ಇವರು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. We'll be right back.

ಕೇಳುಗರೆ, ಇಂದು ಬೆಳಗ್ಗೆ 10:30 ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು %5.4 ಪ್ರಗತಿ. ಹಾರ್ಮೋ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು %7 ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ

0: ಐಎಂಎಫ್ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು 1.84 ಟ್ರಿಲಿಯನ್ ಡಾಲರ್ ತಲುಪಿದ್ದು ಆಮದು ಪ್ರಮಾಣವು 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು ಐಎಂಒ ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು, ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ.

0: ತಿಳಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೊ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು. ರಾಗರಂಜನಿ ಚಿತ್ರಗೀತೆಗಳು. ಮೊದಲಿಗೆ ಆಕಾಶವಾಣಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ವಿಜಯನಾರಸಿಂಹ ಅವರ ರಚನೆ, ಸಂಗೀತ ಎಂ ರಂಗರಾವ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
4: ಹೇಳಿ.
3: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
3: ಆದ್ರೆ ಇದನ್ನು ಹೇಗ್ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
3: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
3: ಅಷ್ಟೇ?
4: ಅಷ್ಟೇ.
3: ಗೊತ್ತಾಯ್ತು.
4: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಎಸ್ ಜಾನಕಿ ಅವರು ಹಾಡಿರುವ ನಂದಾದೀಪ ಚಿತ್ರದ ಗೀತೆ. ಸೋರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವೆಂಕಟರಾಜು.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಶೃಂಗಾರ ಕಾವ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: says Islamabad deflects attention away from its human rights abuses. India and United States open high-level trade talks in New Delhi to recalibrate proposed bilateral trade agreement. And in FIFA World Cup, Portugal thrash Uzbekistan 5-0. Match between England and Ghana draw goalless. For details of these stories and more, log on to our website www.newsoneir.gov.in and News on EIR app. And with that, we end the morning news. Have a nice day.
1: Akashavani Mangaluru. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಇದೀಗ ಕೇಳಿ ಕಾವ್ಯಯಾನದ 63ನೇ ಹೆಜ್ಜೆ.
2: ಬತ್ತಲೇಶ್ವರ ಕವಿ ವಿರಚಿತ ರಾಮಾಯಣದ ಸಾರ ಸರ್ವಸ್ವದ ಸೊಬಗನ್ನು ಓದುಗರಿಗೆ ಉಣಬಡಿಸಿದ ಶಿವರಾಮ ಕಾರಂತರಿಗೆ ಕೃತಜ್ಞತೆಗಳನ್ನು ಅರ್ಪಿಸುವುದು ಈ ಕಾವ್ಯವನ್ನು ಆಸ್ವಾದಿಸುವ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕೌಶಿಕ ರಾಮಾಯಣದಲ್ಲಿ ಕಥನ ಕಾವ್ಯವು ಕೆಲವೊಮ್ಮೆ ಸಾವಕಾಶದಿಂದ ಹರಿಯುವ ನದಿಯಂತೆ ಸಾಗಿದರೆ ಕೆಲವೊಂದೆಡೆ ಪ್ರವಾಹದಂತೆ ವೇಗವನ್ನು ಪಡೆದುಕೊಂಡು ಕಥೆಯು ಬಲುಬೇಗನೆ ಸಾಗುತ್ತದೆ. 8ನೆಯ ಸಂಧಿಗೆ ತಲುಪುವ ಸಮಯದಲ್ಲಿ ಮೂಲ ರಾಮಾಯಣದ ಕಿಷ್ಕಿಂಧಾ ಕಾಂಡ ಆರಂಭವಾಗುತ್ತದೆ. ಸೀತೆಯನ್ನು ಹುಡುಕುತ್ತಿದ್ದ ರಾಮ ಲಕ್ಷ್ಮಣರನ್ನು ಸಂಧಿಸಿದ ಹನುಮಂತ ತನ್ನೊಡೆಯನಾದ ಸುಗ್ರೀವನ ಜೊತೆ ಸಖ್ಯವನ್ನು ಬೆಳೆಸಿ ಆತನ ಮಡದಿಯನ್ನು ಮರಳಿ ಪಡೆಯುವಲ್ಲಿ ಸಹಾಯವನ್ನು ಮಾಡುವಂತೆ ಪ್ರಾರ್ಥಿಸುತ್ತಾನೆ. ಅದರಂತೆ ಶ್ರೀರಾಮನು ಸುಗ್ರೀವನ ಜೊತೆಗೆ ಸಖ್ಯವನ್ನು ಬೆಳೆಸುತ್ತಾನೆ. ಸುಗ್ರೀವನು ವಿರೂಪಾಕ್ಷನನ್ನು ಸಾಕ್ಷಿಯನ್ನಾಗಿರಿಸಿಕೊಂಡು ವಾಲಿಯನ್ನು ಕೊಂದು ಕೆಡಹಿದ ನಂತರ ರಾಮನ ಮಡದಿಯನ್ನು ಅರಸುವ ಕಾರ್ಯಕ್ಕೆ ಸಹಾಯವನ್ನು ಒದಗಿಸುವ ಭರವಸೆಯನ್ನು ನೀಡುತ್ತಾ ಮಿತ್ರತ್ವವನ್ನು ಬೆಳೆಸುತ್ತಾನೆ. ಕೋದಂಡಪಾಣಿಯಾದ ಪರಮ ಪುರುಷೋತ್ತಮ ಶ್ರೀರಾಮಚಂದ್ರನು ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ಸುಗ್ರೀವ ಮತ್ತು ವಾಲಿಯ ನಡುವೆ ಕಾಳಗವು ಸಂಘಟಿಸಿದಾಗ ಮರದ ಮರೆಯಲ್ಲಿ ನಿಂತು ಬಾಣವನ್ನು ವಾಲಿಯ ಎದೆಗೆ ಹೂಡುತ್ತಾನೆ. ಬಾಣದಿಂದ ಘಾತಗೊಂಡ ವಾಲಿಯು ನೆಲಕ್ಕೆ ಬೀಳುತ್ತಾನೆ. ಶಿವಶಿವಾ, ನನ್ನನ್ನು ಮೋಸದಿಂದ ಕೊಲೆಸಿದ ನರಕಿ ನೀನು ಎಂದು ತಮ್ಮನನ್ನು ನಿಂದಿಸುತ್ತಾ ಹೊರಳಾಡುತ್ತಾನೆ. ಕರುಣಾಸಾಗರನಾದ ಸೂರ್ಯ ಕುಲಕ್ಕೆ ತಿಲಕಪ್ರಾಯನಾದ ಶ್ರೀರಾಮನು ಮರದ ಮರೆಯಿಂದ ನಿಧಾನವಾಗಿ ವಾಲಿಯೆಡೆಗೆ ಸಾಗಿ ಬರುತ್ತಾನೆ. ರಾಘವನ ಮುಖಾರವಿಂದವನ್ನು ಕಂಡ ಕಿಷ್ಕಿಂಧೆಯ ರಾಜ ಶ್ರೀರಾಮನನ್ನು ಆಕ್ಷೇಪಿಸುತ್ತಾನೆ. ನನ್ನನ್ನು ಎದುರಿನಲ್ಲಿ ನಿಂತು ಯುದ್ಧ ಮಾಡಿ ಕೆಡಹಲಾರದೆ ಮರದ ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಿ ಕೆಡಹಿದೆ ಎಂಬ ಲೋಕಾಪವಾದಕ್ಕೆ ಭಾಜನನಾಗಿ ಅಪಕೀರ್ತಿಯನ್ನು ಗಳಿಸಿಕೊಂಡೆ ರಾಮ ಎನ್ನುತ್ತಾನೆ.

ರಾಮನಿಗೂ ಸುಗ್ರೀವನಿಗೂ ಆದ ಗೆಳೆತನದ ಹಿಂದಿನ ಕಾರಣ ಕಥೆಯು ವಾಲಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕಾಗಿ ವಾಲಿಯು ರಾಮನಿಗೆ ಬುದ್ಧಿವಾದದ ರೀತಿಯ ಮಾತನ್ನು ಹೇಳುತ್ತಾನೆ. ನೀನು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರೆ ಸಾಕಿತ್ತು. ಚತುರ್ದಶ ಭುವನ ತಲ್ಲಣನಾದ ದಡಿಗ ರಾವಣನು ನನಗೆ ನಗಣ್ಯ. ಅವನನ್ನು ಹಿಡಿದು ಅವನ ತಲೆಗಳನ್ನು ಮುರಿದು ಆತನನ್ನು ಸೋಲಿಸಿ ಸೀತೆಯನ್ನು ನಾನು ನಿನಗೆ ತಂದುಕೊಡುತ್ತಿದ್ದೆ. ನೀನು ಸಮರಹೇಡಿಯಾದ ಸುಗ್ರೀವನ ಸಹಾಯ ನೀಡುವ ಭರವಸೆಯ ಮಾತನ್ನು ನಂಬಿದೆಯಲ್ಲ. ನಿಜವಾಗಿಯೂ ನಿನ್ನ ಕಾರ್ಯಕ್ಕೆ ಈತನ ಸಾಮರ್ಥ್ಯವು ಒದಗಿ ಬರಲಾರದು. ರವಿನಂದನನ ಮಾತನ್ನು ಕೇಳಿ ನನ್ನನ್ನು ಕೊಂದ ಬಂದ ನಿನ್ನಗೆ ಏನು ಪ್ರಯೋಜನವಿದೆ? ನನ್ನ ತೊಗಲು ಉಡಲು ಉಪಯೋಗವಾಗದು. ನನ್ನ ಮಾಂಸವನ್ನು ಆಹಾರಕ್ಕೆ ಉಪಯೋಗಿಸಬಹುದೇ? ನಿನ್ನ ಮಡದಿ ಜಾನಕಿಯನ್ನು ಖಳನಿಗೆ ಒಪ್ಪಿಸಿ

ನೀನು ನನ್ನ ಮನದ ನಿಯಂತ್ರಣವನ್ನು ಕಳೆದುಕೊಂಡದ್ದರಿಂದ ಈ ರೀತಿಯ ಪೌರುಷವನ್ನು ನನ್ನೆದುರು ಮೆರೆದೆಯಲ್ಲ ಎಂದು ವಿಧ ವಿಧವಾಗಿ ಹಲುಬಿದನು. ಆಗ ಗುಣಸಂಪನ್ನನಾದ ದಾಶರಥಿಯು ವಾಲಿಯನ್ನು ಮರುಗಬೇಡ ಎಂದು ಸಂತೈಸುತ್ತಾನೆ. ನಿನಗೆ ಬದುಕುವ ಆಸೆ ಇದ್ದರೆ ಉರಿಯುವ ನಿನ್ನ ವೇದನೆಗಳನ್ನು ಪರಿಹರಿಸಿ ಕಾಯುತ್ತೇನೆ, ಬರಿದೆ ಕಾಡಬೇಡ ಎಂಬ ಅಭಯದ ಮಾತನ್ನು ನೀಡುತ್ತಾನೆ. ಇಲ್ಲಿ ವಾಲಿಯು ತನ್ನ ಕೃತ್ಯದಲ್ಲಿ ದೋಷವನ್ನು ಆರೋಪಿಸಿದಾಗ ಅದನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ರಾಮ ಮಾಡುವುದಿಲ್ಲ. ರಾಮನ ನಿಜ ಶ್ರೇಷ್ಠತೆಯನ್ನು ಬಿಂಬಿಸುವಲ್ಲಿ ಕವಿಯು ಇಲ್ಲಿ ಜಾಣ್ಮೆಯನ್ನು ಮೆರೆದಿದ್ದಾನೆ. ತನ್ನನ್ನು ಕಾಯುತ್ತೇನೆ ಎಂಬ ರಾಮನ ಮಾತನ್ನು ಕೇಳಿದ ವಾಲಿಗೆ ಜ್ಞಾನೋದಯವಾಗುತ್ತದೆ.

ನಿನ್ನ ಮಂಗಲವಾದ ಸಿರಿಪದದ ಮೇಲೆ ಆತ್ಮಾರ್ಪಣೆಯನ್ನು ಮಾಡುವ ಯೋಗ ನನಗೆ ಒದಗಿದೆ. ನನ್ನಂತಹ ಧನ್ಯರು ಇನ್ನೂ ಯಾರಿದ್ದಾರೆ ಎಂದು ರಾಮನಲ್ಲಿ ಸಂಪೂರ್ಣ ಶರಣಾಗಿ ವಾಲಿಯು ಸಾವಿಗೆ ಸಿದ್ಧನಾಗುತ್ತಾನೆ. ಸಮುದ್ರ ಮಥನದ ಸಮಯದಲ್ಲಿ ಶರಧಿಯನ್ನು ಕಡೆದ ವಾಲಿಯು ಹೇಳುತ್ತಾನೆ, ಯಾವುದೋ ಜನ್ಮಾಂತರದಲ್ಲಿ ಮಾಡಿದ ಸುಕೃತದ ಫಲವೋ, ಯಾವುದೋ ಯುಗದಲ್ಲಿ ಮಾಡಿದ ತಪಸ್ಸಿನ ಪ್ರಭಾವದ ಪುಣ್ಯವೋ ಈ ಸಂದರ್ಭದಲ್ಲಿ ನನಗೆ ದೊರೆತಿದೆ. ಸಾವು ಬರುವ ಸಮಯಕ್ಕೆ ನೀನು ನನಗೆ ಗೋಚರನಾದೆ ದೇವ. ಪೂರ್ಣಪ್ರಜ್ಞನಾದ, ಗುಣಪೂರ್ಣನಾದ ನೀನು ಹುಟ್ಟು ಸಾವನ್ನು ಸಹಜವಾಗಿ ಸ್ವೀಕರಿಸಬಹುದು, ಆದರೆ ನಿನ್ನ ಶರಣರಿಗೆ ಆಗದು. ಅವರಿಗೆ ಸಾವಿನ ನೋವನ್ನು ಸೈರಿಸಲು ಮತ್ತು ಕಾಪಾಡಲು ಅವರ ಜೊತೆ ನೀನು ಕೂಡಿಕೊಳ್ಳಬೇಕು ಎಂದು ತನ್ನ ಬಂಧು ವರ್ಗಕ್ಕೆ ಸಾಂತ್ವನವನ್ನು ತಿಳಿಸಲು ರಾಮನಲ್ಲಿ ಕೇಳಿಕೊಳ್ಳುತ್ತಾನೆ. ತನ್ನ ಕೊರಳಿನ ಪುಷ್ಕರ ಮಣಿಯನ್ನು ರಾಮನು ತನ್ನ ಬಾಣದ ಮೊನೆಯಲ್ಲಿ ತೆಗೆದಾಗ ಹರಿಯ ಮಂಗಳಮಯವಾದ ಮನೋಹರ ಮೂರ್ತಿಯನ್ನು ತನ್ನ ಕಣ್ಣುಗಳಲ್ಲಿ ಹೃದಯದಲ್ಲಿ ತುಂಬಿಕೊಂಡ ವಾಲಿಯು ಆತ್ಮಾರಾಮನಾದನೆಂದು ಕವಿಯು ಮನೋಜ್ಞವಾಗಿ ವರ್ಣಿಸಿದ್ದಾನೆ. ಪ್ರತಿಯೊಬ್ಬರೂ ತನ್ನ ಜೀವನದ ಕಟ್ಟ ಕಡೆಯಲ್ಲಿ ತಲುಪಬೇಕಾದ ಗುರಿಯನ್ನು ಆ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾನೆ. ಮಗನಾದ ಅಂಗದ, ಮಡದಿಯಾದ ತಾರೆ ಹಾಗೂ ಬಂಧು ಮಿತ್ರರ ಪ್ರಜೆಗಳ ಶೋಕದ ಕಣ್ಣೀರಿನೊಂದಿಗೆ ವಾಲಿಯ ಅಂತ್ಯವಾಗುತ್ತದೆ. ವಾಲಿಯ ದೇಹವನ್ನು ಸುರವಿಮಾನದಲ್ಲಿ ಒಯ್ಯುವುದರೊಂದಿಗೆ ಆದ ವಾಲಿಯ ನಿರ್ಯಾಣದ ವೈಭವವನ್ನು ಕಂಡು ಸನಕಾದಿ ಮುನಿಗಳೇ ತಲೆದೂಗಿದರು ಎಂದು ಕವಿಯು ಸುಂದರವಾಗಿ ವರ್ಣಿಸಿದ್ದಾನೆ. ಮುಂದೆ

ವಾಲಿಯ ಮೋಕ್ಷದಿಂದಾಗಿ ಕಿಷ್ಕಿಂಧೆಯ ರಾಜಪೀಠವು ಶೂನ್ಯವಾಯಿತು. ರಾಜಪೀಠಕ್ಕೆ ಸೂರ್ಯಕುಲ ದೀಪಕನಾದ ಶ್ರೀರಾಮನು ಸುಗ್ರೀವನಿಗೆ ಪಟ್ಟ ಕಟ್ಟಿದನು. ವಾಲಿಯ ಅಪೇಕ್ಷೆಯಂತೆ ಸುಗ್ರೀವನು ಅಂಗದನನ್ನು ತನ್ನ ಮಗನ ರೀತಿಯಲ್ಲಿ ನೋಡಿಕೊಂಡು ಯುವರಾಜನನ್ನಾಗಿ ಮಾಡಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಕಿಷ್ಕಿಂಧೆಗೆ ವರ್ಷಕಾಲವು ಬಂದು ಮೋಡಗಳು ಆವರಿಸಿತು. ಪುರದ ಅರಸನ ಮರಣದಿಂದ ಆದ ವಿರಹದ ಶೋಕವು ಉಂಟು ಮಾಡಿದ ಧಾರಾಕಾರವಾದ ಕಂಬನಿಯನ್ನು ಹೋಲುವಂತೆ ಆಕಾಶದಿಂದ ಮಳೆಯ ನೀರಿನ ಹನಿಗಳು ಸುರಿಯಲಾರಂಭಿಸಿದವು ಎಂಬುದಾಗಿ ಕವಿಯು ಕಿಷ್ಕಿಂಧೆಯಲ್ಲಿ ಆದ ಘಟನೆಗೂ ಕಾಲಚಕ್ರದಲ್ಲಿ ಆಗುತ್ತಿರುವ ಬದಲಾವಣೆಗೂ ಸಂಬಂಧವನ್ನು ಸೊಗಸಾಗಿ ಕಲ್ಪಿಸುತ್ತಾನೆ. ಮಳೆಗಾಲ ಆರಂಭವಾದಾಗ ಕಪಿಗಳು ಕಲ್ಲಿನಂತೆ ಸ್ತಬ್ಧರಾಗುತ್ತಾರೆ. ಹಲ್ಲು ಗಿರಿಯುತ ನಿಂತ ಕಪಿಗಳನ್ನು ಕಂಡ ಖಳಕುಲಾಂತಕ ರಾಮನು ಇದೇನು ಹೊಸತೊಂದು ಪ್ರಕರಣವೆಂದು ಕುತೂಹಲದಿಂದ ಸುಗ್ರೀವನನ್ನು ನೋಡಿದನು. ತನ್ನ ಸೀತಾನ್ವೇಷಣೆಯ ಕಾರ್ಯವನ್ನು ಸಾಧಿಸಲು ನಿನ್ನ ಬಳಗವನ್ನು ಕಳುಹಿಕೊಡು ಎಂದು ಸೂಚಿಸುತ್ತಾನೆ. ಆಗ ಸುಗ್ರೀವ,

ರಾಮನ ಮನದ ಸಂಶಯವನ್ನು ಅರಿತ ಸುಗ್ರೀವನು ರಾಮನಿಗೆ ಅಭಯದ ಮಾತುಗಳನ್ನು ಹೇಳುತ್ತಾನೆ. ಮಳೆಗಾಲದ 4 ತಿಂಗಳು ಯುದ್ಧ ಕಾರ್ಯದಲ್ಲಿ ತೊಡಗುವುದು ಕಪಿಗಳಿಗೆ ಕಷ್ಟ. ಮಳೆಗಾಲ ಕಳೆದ ಆ ಬಳಿಕ ಭೂಮಂಡಲದ ಇಡೀ ಕಪಿ ಸೇನೆಯನ್ನು ಒಟ್ಟುಗೂಡಿಸುತ್ತೇನೆ. ಆಳು ಗೆಲಸದಲ್ಲಿ ನಮ್ಮ ಕಪಿಗಳ ಕೈ ಚಳಕವನ್ನು ತಮಗೆ ತೋರಿಸುತ್ತೇನೆ. ಕೊಟ್ಟ ಮಾತಿಗೆ, ನಂಬಿದ ಪ್ರೀತಿಗೆ, ತೋರಿದ ವಿಶ್ವಾಸಕ್ಕೆ ದ್ರೋಹ ಬಗೆಯುವ ಕೂಳರು ನಾವಲ್ಲ ಎಂದು ತನ್ನ ಸ್ನೇಹದ ಪರಿಶುದ್ಧತೆಯನ್ನು ಪ್ರತಿಪಾದಿಸುತ್ತಾನೆ. ಆಗ ಜಾಂಬವನು ರಾಮ ಸುಗ್ರೀವರ ನಡುವೆ ಪ್ರಾಮಾಣಿಕ ಮಾತುಗಳೊಂದಿಗೆ ರಾಮನಿಗೆ ಭರವಸೆಯು ಬರುವಂತೆ ಮಳೆಗಾಲದ ಅವಸಾನದಲ್ಲಿ ನಮ್ಮ ಕಾರ್ಯವನ್ನು ಮುಂದುವರಿಸೋಣ ಎಂದು ಹೇಳುತ್ತಾನೆ. ಜಾಂಬವಾದಿ ಸಕಲರು ಹರಿಯ ಚರಣಕ್ಕೆ ಎರಗಿ ರಾಮ ಲಕ್ಷ್ಮಣರಿಗೆ ಅಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಲು ಸೂಚಿಸುತ್ತಾರೆ. ಮಳೆಗಾಲದ 4 ತಿಂಗಳು ಸುಗ್ರೀವನ ಆಡಳಿತವು ಸಂತೋಷದಿಂದ ಸಾಗುತ್ತಿದ್ದರೆ ರಾಮನು ಹಗಲು ರಾತ್ರಿಯನ್ನು ಎಣಿಸುತ್ತಾ ಕಾಲವನ್ನು ಕಳೆದನು.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 63ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಆಕಾಶವಾಣಿ ಮಂಗಳೂರು. ಚಿತ್ರಗೀತೆಗಳು. ಅನುರಾಧ ಭಟ್ ಹಾಡಿರುವ ಸವಾರಿ ಚಿತ್ರದ ಗೀತೆ. ಸುಧೀರ್ ಅತ್ತಾವರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮಣಿಕಾಂತ್ ಕದ್ರಿ.

0: ಸಂದೇಶ.
1: ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ವೀರಮದಕರಿ ಚಿತ್ರಕ್ಕಾಗಿ ಅಜಯ್ ವಾರಿಯರ್ ಮತ್ತು ಅನುರಾಧಾ ಭಟ್ ಹಾಡಿರುವ ಕವಿರಾಜ್ ಅವರ ರಚನೆ. ಸಂಗೀತ ನೀಡಿದವರು ಎಂ ಎಂ ಕೀರವಾಣಿ.

ಸುರೇಶ್ ವಾಡ್ಕರ್ ಹಾಡಿರುವ ಗೌತಮ್ ಚಿತ್ರದ ಗೀತೆ. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗುರು ಕಿರಣ್.

ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಭಾವಗೀತೆಗಳು. ಮೊದಲಿಗೆ ಶಾಂತಾ ಜಯತೀರ್ಥ ಮೈಸೂರು ಅನಂತಸ್ವಾಮಿ ಹಾಡಿರುವ ಬಿಎಂ ಶ್ರೀ ಅವರ ರಚನೆ ಬೇಟೆಗಾರ ಬಂದಮಾದ.

ಹೂತು ಬಿಡುಗೆಳೆಯ ಹಳೆಯ ಮೌನಗಳನ್ನು ವಸಂತಕುಮಾರ್ ಪೆರ್ಲಾ ಅವರ ರಚನೆ, ಹಾಡಿದ್ದಾರೆ ಶ್ರೀರಾಮ್ ಸಿ ಮತ್ತು ಗೋಪಾಲನ್ ನಾಯರ್.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಚಿತ್ರಗೀತೆಗಳು. ಮೊದಲಿಗೆ ಕಿಚ್ಚ ಚಿತ್ರಕ್ಕಾಗಿ ಚಿತ್ರ ಮತ್ತು ಹರಿಹರನ್ ಹಾಡಿರುವ ಗೀತೆ. ರಚನೆ ಮತ್ತು ಸಂಗೀತ ಹಂಸಲೇಖ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗಂಗಾ ಯಮುನಾ ಚಿತ್ರದ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿದ್ಯಾಸಾಗರ್.

0: ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ.
0: ನಯೆ ತರಾನೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕಲಂಕ್ ಚಿತ್ರದ ಗೀತೆ. ಹಾಡಿದ್ದಾರೆ ಅರಿಜಿತ್ ಸಿಂಗ್ ಮತ್ತು ನೀತಿ ಮೋಹನ್. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪ್ರೀತಮ್.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ಇಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಜೂಟಾ ಕಹಿಂಕಾ ಚಿತ್ರಕ್ಕಾಗಿ ನೀರಜ್ ಶ್ರೀಧರ್ ಮತ್ತು ಜ್ಯೋತಿಕಾ ತಂಗ್ರಿ ಹಾಡಿರುವ ಅಮ್ಜದ್ ನದೀಮ್ ಅವರ ರಚನೆ, ಸಂಗೀತ ಅಮ್ಜದ್ ಮತ್ತು ಆಮೀರ್.

ಲುಕ್ಕಚುಪ್ಪಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ ಅರಿಜಿತ್ ಸಿಂಗ್ ಸಂಗಡಿಗರೊಂದಿಗೆ ಹಾಡಿರುವ ಪತಿ ಪತ್ನಿ ಆರ್ ಓ ಚಿತ್ರದ ಗೀತೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರೋಚಕ್ ಕೋಲಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ

9449926560 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಸೂಪರ್ 30 ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆ, ಸಂಗೀತ ಅಜಯ್ ಅತುಲ್.

ನಯತರಾನೆ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: आज्ञा दीजिए, नमस्कार।
1: उमंग उमंग उमंग उमंग
2: ಮೀಡಿಯಂ ವೇವ್ನ ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ನಿಲಯದ ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಾನು ನಶ್ಮಿತಾ ಡಿ ನಾರಾಯಣ್. ಇದೀಗ ಕೇಳುಗರ ನೆಚ್ಚಿನ ಎಸ್ಎಂಎಸ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್.

ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಮೊದಲ ಸಂದೇಶ ಕಳುಹಿಸಿದ್ದಾರೆ ಜ್ಯೋತಿಷ್ ಗಣೇಶ್ ಆಚಾರ್ಯ ಹೊಸಲ ಬಾರ್ಕೂರಿನಿಂದ. ಪೂಜಾರಿ ಚಿತ್ರದ ಕೇಳೆ ತಂಗಾಳಿ ಹಾಡೆ ಸುವಾಲಿ ಗೀತೆಗಾಗಿ ಕೋರಿದ್ದಾರೆ. ಈ ಗೀತೆಯ ಸಂಗೀತ ಇವರಿಗೆ ಬಹಳ ಇಷ್ಟವಂತೆ ಪ್ರಸಾರ ಮಾಡಿ ಅಂದಿದ್ದಾರೆ. ಖಂಡಿತವಾಗಿಯೂ ಪ್ರಸಾರ ಮಾಡ್ತೇವೆ. ಅಭಿಮಾನ್ ಅವರು ಸಂಗೀತ ನೀಡಿ ಧನಿಯಾಗಿರುವ ಈ ಗೀತೆಯ ಸಾಹಿತ್ಯ ಪ್ರಶಾಂತ್ ಅವರದು.

ಮುಂದಿನ ಸಂದೇಶ ಕಳುಹಿಸಿದ್ದಾರೆ. ಮಂಜೇಶ್ವರದ ಸಮೀಪದ ಮಿಯಪದವಿನ ಕುಳೂರು ಚಿನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕಾ, ಅಕ್ಕ ಧನವಂತಿ, ಬಿಜ್ಜಾ ಭಂಡಾರಮನೆ ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ ಮಿಯಪದವ್. ಇವರಿಗೆ ಹೊಂಬಿಸಿಲು ಚಿತ್ರದ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಅಂದಿದ್ದಾರೆ. ಮಾನವನಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ಒಬ್ಬರ ಸಹಾಯವಿಲ್ಲದೆ ಇನ್ನೊಬ್ಬರು ಬದುಕಲು ಕಷ್ಟಸಾಧ್ಯ. ಹಾಗಾಗಿ ಈ ಅರ್ಥಪೂರ್ಣ ಹಾಡನ್ನು ಮೆಚ್ಚಿ ಈ ಹಾಡಿಗಾಗಿ ಕೋರಿಕೆ ಸಲ್ಲಿಸಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ದನಿಯಾಗಿರುವ ಈ ಗೀತೆಯ ಸಾಹಿತ್ಯ ಗೀತಪ್ರಿಯ ಅವರದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಚೈತ್ರದ ಪ್ರೇಮಾಂಜಲಿ ಚಿತ್ರದ ಓ ಮಲೆನಾಡಿನ ಮೈಸಿರಿಯೇ ಹಾಡಿಗಾಗಿ ಕೋರಿ ಸಂದೇಶ ಕಳುಹಿಸಿದ್ದಾರೆ. ಕುಂದಾಪುರದ ಸೌಡದಿಂದ ರಾಮಕೃಷ್ಣ ಐತಾಳ್, ಸದಾನಂದ ಕಲಾಧರ, ಗಂಗಾ ಗಿರಿಜಮ್ಮ, ಸುಮನ ಮತ್ತು ನರಸಿಂಹ ಐತಾಳ್ ಮತ್ತು ಮನೆಯವರು. ಮಲೆನಾಡಿನ ಸೊಬಗನ್ನು ಸವಿಯಬೇಕೆಂದರೆ ಮಳೆಗಾಲವೇ ಬರಬೇಕು. ಆದರೆ ಈ ವರ್ಷ ಮಳೆಯ ಕೊರತೆಯಿಂದ ಆ ರಸದೌತಣ ಕಡಿಮೆಯಾದಂತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾ ಹಾಡಿನ ರಸದೌತಣಕ್ಕಾಗಿ ಕೋರಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಈ ಗೀತೆಯ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಕಾಸರಗೋಡಿನ ದಿನೇಶ್ ಅವರಿಗೆ ಕೋಟೆ ಚಿತ್ರದ ನೂರು ನೂರು ಕೋಟಿ ಹಾಡಿನ ಸಾಹಿತ್ಯ ತುಂಬಾ ಇಷ್ಟ, ಪ್ರಸಾರ ಮಾಡಿ ಎಂದು ಸಂದೇಶ ಕಳುಹಿಸಿದ್ದಾರೆ. ಖಂಡಿತವಾಗಿಯೂ ಪ್ರಸಾರ ಮಾಡ್ತೇವೆ. ಹರಿಚರಣ್ ಮತ್ತು ಸೈಂಧವಿ ಹಾಡಿರುವ ಈ ಗೀತೆಯ ಸಾಹಿತ್ಯ ರಾಘವೇಂದ್ರ ಕಾಮತ್ ಅವರದು. ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ನಿನ್ನೆ ತಾನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಹಂಸಲೇಖ ಅವರ ಸಾಹಿತ್ಯ ಮತ್ತು ಉತ್ತಮ ಸಂಗೀತದೊಂದಿಗೆ ಕೇಳಲು ಕೂಡ ಅಷ್ಟೇ ಮಧುರವಾಗಿರುವ ಮೇಘಮಾಲೆ ಚಿತ್ರದ ಗಮಕ ರಾಗ ನೀನು ತಾಳ ನಾನು ಎಂಬ ಹಾಡಿಗಾಗಿ ಕೋರಿ ಸಂದೇಶ ಕಳುಹಿಸಿದ್ದಾರೆ ಹಗರಿ ಬೊಮ್ಮಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ. ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಮಾಡ್ತೇವೆ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಈ ಹಾಡು.

ಮುಂದಿನ ಸಂದೇಶ ಬೆಂಗಳೂರಿನ ಸಂಜಯ್ ಸ್ವಾತಿ ಭರತ್ ಕಳಿಸಿದ್ದಾರೆ. ಹಳ್ಳಿ ಸೊಗಡಿನ ಕಥಾಂತರವನ್ನು ಹೊಂದಿರುವ ಚಿತ್ರ ಅಣ್ಣಾವರು ಮತ್ತು ಮಂಜುಳಾ ಅವರ ನಟನೆ ನಮ್ಮ ಮನಗೆದ್ದಿದೆ ಅಂದಿದ್ದಾರೆ. ಇವರಿಗೆ ಸಂಪತ್ತಿಗೆ ಸವಾಲ್ ಚಿತ್ರದ ರಾಜಾ ಮುದುರಾಜ ಹಾಡು ತುಂಬ ಇಷ್ಟ ಅಂತ ಹೇಳಿ ಸಂದೇಶ ಕಳುಹಿಸಿದ್ದಾರೆ. ಎಸ್ ಜಾನಕಿ ಮತ್ತು ಪಿ ಪಿ ಶ್ರೀನಿವಾಸ್ ಹಾಡಿರುವ ನಿಮ್ಮ ನೆಚ್ಚಿನ ಹಾಡು ಈಗ ಕೇಳಿ.

ಕೇಳುಗರ ನೆಚ್ಚಿನ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಇದುವರೆಗೆ ಪ್ರಸಾರವಾಯಿತು. ಸಂದೇಶ ಕಳುಹಿಸಿದ ಹಾಗೂ ಆಲಿಸಿದ ಎಲ್ಲಾ ಶ್ರೋತೃಮಿತ್ರರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಚಂದ್ರಶೇಖರ ಪಾಣಾಜೆ ಹಾಗೂ ಅನಿಲ್ ರೈತೆಯಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಲ್ಲದ ಪಯಣ ಭರವಸೆಯ ಬೆಳಕು ಡಾಕ್ಟರ್ ಜ್ಯೋತಿ ಚೇಳಾಯರು ಅವರೊಂದಿಗೆ ನಡೆಸಿದ ಸಂವಾದ ಕೇಳೋಣ.

ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನಿ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 243268 ಹಾಗೂ 243213 ಎಸ್ಟಿಡಿ ಸಂಖ್ಯೆ 0824.

0: ಆತ್ಮೀಯರೇ, ಪ್ರಜ್ಞಾ ಸಲಹಾ ಕೇಂದ್ರದ ಭರವಸೆಯ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಹಿಳಾ ಸಬಲೀಕರಣ, ಲಿಂಗತ್ವ ಸಮನ್ಯಾಯ, ಮಕ್ಕಳ ಹಕ್ಕುಗಳ ಹಿನ್ನೆಲೆ, ಹೀಗೆ 5 ದಶಕಗಳಿಂದ ಕೆಲಸ ಮಾಡುತ್ತಿರುವ ಸಂಸ್ಥೆ ಪ್ರಜ್ಞಾ ಸಲಹಾ ಕೇಂದ್ರ. ಸಂಸ್ಥೆ ಸಮುದಾಯಮುಖಿಯಾಗಿ, ಸಮುದಾಯದ ಶಕ್ತಿಯಾಗಿ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಎನ್ನುವ ಧ್ಯೇಯ ವಾಕ್ಯಕ್ಕೆ ಬದ್ಧವಾಗಿ ನಡೆದಾಗ ಭರವಸೆಯ ಬೆಳಕು ಆಗಿ ಮೂಡಿಬರುತ್ತದೆ. ಮಂಗಳೂರು ಆಕಾಶವಾಣಿಯಲ್ಲಿ ಕಳೆದ 12 ವರ್ಷಗಳಿಂದ ನಿರಂತರ ಪ್ರಸಾರವಾದ ಭರವಸೆಯ ಬೆಳಕು ಕಾರ್ಯಕ್ರಮಕ್ಕೆ ನೀವೆಲ್ಲ ನೀರೆರೆದು ಪೋಷಿಸಿದ್ದೀರಿ. ಬಾಲಭಾಷೆ ಕಲಿಸಿದ, ಇದೀಗ ರೆಕ್ಕೆ ಪುಕ್ಕಗಳನ್ನು ಬೆಳೆಸಿಕೊಂಡು ಬಾನಿನತ್ತ ಕಣ್ಣು ನೆಟ್ಟ ಹಕ್ಕಿಯಾಗಿದೆ ಈ ಭರವಸೆಯ ಬೆಳಕು ಕಾರ್ಯಕ್ರಮ. ಕೊನೆ ಮೊದಲಿಲ್ಲದ ಈ ಪಯಣ ಇಲ್ಲಿಗೆ ನಿಲ್ಲುವುದಿಲ್ಲ, ನಿಜವೇ. ಆದರೆ ಇಂದು ಈ ಮಡಿಲ ಕೂಸನ್ನು ಪ್ರಜ್ಞಾ ನಿಮ್ಮ ಮಡಿಲಿಗೆ ಒಪ್ಪಿಸುವ ನಿರಂಬಳತೆಯೊಂದಿಗೆ ನಿಮ್ಮ ಮುಂದೆ ನಿಂತಿದೆ. ಇದೀಗ ಸಮರ್ಪಣೆಯ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಸಹಕರಿಸಿದ ಅಕ್ಕ ಡಾಕ್ಟರ್ ಜ್ಯೋತಿ ಚೇಳಿಯಾರು ಜೊತೆಗಿದ್ದಾರೆ. ಅವರನ್ನು ಈ ಮಾತಿನ ಮನೆಗೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮಸ್ಕಾರ.
1: ನಮಸ್ಕಾರ ದೇವಿಕಾ.
0: ಜ್ಯೋತಿ, ಪ್ರಾರಂಭದ ದಿನಗಳಿಂದಲೂ, ಮುಖ್ಯವಾಗಿ ನಾನು ಪ್ರಜ್ಞಾ ಸಲಹಾ ಕೇಂದ್ರದ ಭಾಗವಾದಂದಿನಿಂದಲೂ ನೀವು ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ನನ್ನ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಒಂದು ಭರವಸೆಯ ರೀತಿಯಲ್ಲಿ ನಾನು ಶಕ್ತಿ ತುಂಬಿಕೊಂಡು, ಜೀವ ತುಂಬಿಕೊಂಡು ಕೆಲಸ ಮಾಡಬೇಕಾದ್ರೆ ನಿಮ್ಮ ಸಹಕಾರವನ್ನು ನಾನು ಯಾವತ್ತಿಗೂ ಮರೆಯಲಿಕ್ಕಿಲ್ಲ. ಆದರೆ ಈ ಹಿನ್ನೆಲೆಯಲ್ಲಿ ಒಬ್ಬ ಕಾಲೇಜು ಪ್ರಾಂಶುಪಾಲರಾಗಿ ಹದಿಹರೆಯದ ಮಕ್ಕಳನ್ನು ನೀವು ಬೆಳೆಸ್ತಾ ಇರ್ತೀರಾ. ಪ್ರತಿ ವರ್ಷ ನಿಮಗೆ ಹೊಸ ಹೊಸ ಮಕ್ಕಳು ನಿಮ್ಮ ಸುಪರ್ದಿಗೆ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಈ ವ್ಯಕ್ತಿ, ಕುಟುಂಬ, ಸಮಾಜ, ಈ ಮೂರು ಹೆಣಿಗೆಯನ್ನು ಜೋಡಿಸುವ, ವಿಸ್ತರಿಸುವ ನೆಲೆಯಲ್ಲಿ ನಾವು ಲಿಂಗತ್ವ ಸಮನ್ಯಾಯವನ್ನು ಹೇಗೆ ಪರಿಗಣಿಸಬಹುದು ಅಂತ ನಿಮ್ಗನ್ನಿಸ್ತದೆ? ಲಿಂಗತ್ವ ಸಮನ್ಯಾಯ ಅನ್ನುವಂಥದ್ದು ಇಡೀ ಒಂದು ಸಮಾಜದ ಸುಸ್ಥಿರ ಅಭಿವೃದ್ಧಿಯಲ್ಲಿ ಮುಖ್ಯ ಭಾಗ ಅನ್ನುವಂಥದ್ದನ್ನು ನಾವು ಗ್ರಹಿಸುವಾಗ, ಲಿಂಗತ್ವ ಸಮನ್ಯಾಯ ಅನ್ನುವಂಥದ್ದು ಮಗು ಹುಟ್ಟಿದಂದಿನಿಂದ ಪ್ರಾರಂಭವಾಗುವಂಥದ್ದು ಅಲ್ವಾ? ಈ ಹಿನ್ನೆಲೆಯಲ್ಲಿ ನೀವೇನು ಹೇಳಬೇಕು ಅಂತ?
1: ಪ್ರಜ್ಞಾ ಸಲಹಾ ಕೇಂದ್ರ ಬಹಳ ದೀರ್ಘವಾಗಿ ಭರವಸೆಯ ಬೆಳಕು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಬಂದಿದೆ. ಅದರ ವಸ್ತು ವೈವಿಧ್ಯತೆ ಮತ್ತು ಅದರ ವಿಸ್ತಾರ ಬಹಳ ಅಗಾಧವಾದುದು. ಆ ಹಿನ್ನೆಲೆಯಲ್ಲಿ ಗಮನಿಸಿಕೊಳ್ಳುವಾಗ ಸಮಾಜದ ಎಲ್ಲ ವರ್ಗದ ಜನರನ್ನು ತಲುಪುವಂತಹ ಕೆಲಸವನ್ನು ಅದು ಮಾಡಿದೆ. ವಿಚಾರವಂತರನ್ನು, ಸಾಮಾನ್ಯ ಜನರನ್ನು ಅಲ್ಲದೆ ಎಲ್ಲ ರೀತಿಯ, ಎಲ್ಲ ಸಮುದಾಯದ, ಎಲ್ಲ ವರ್ಗದ ಜನರನ್ನು ಅದು ತಲುಪಿದೆ ಅಂತ ಹೇಳುವುದಕ್ಕೆ ನಮಗೆ ಬಹಳ, ಅಂದರೆ ಕಾರ್ಯಕ್ರಮಗಳನ್ನು ಕೇಳುವವರಿಗೆ ಅದು ಅರ್ಥ ಆಗುವಂಥದ್ದು. ಇದರ ಜೊತೆಗೆ ಅಲ್ಲಿ ಒಂದು ಸಾಮಾಜಿಕ ನ್ಯಾಯ ಮತ್ತು ಲಿಂಗತ್ವ ಸಮನ್ಯಾಯ ಅನ್ನುವಂಥದ್ದು, ಬಹುಶಃ ನಾವು ಅದನ್ನು ಲಿಂಗತ್ವ ಸಮನ್ಯಾಯ ಅಂತ ಬಹಳ ದೊಡ್ಡ ಶಬ್ದದಲ್ಲಿ ಹೇಳುವುದಕ್ಕಿಂತ ವ್ಯಕ್ತಿ, ಕುಟುಂಬ, ಸಮಾಜ, ಈ ಮೂರಲ್ಲೂ ಕೂಡ ಒಂದು ಸಮಾನತೆಯ ತತ್ವವನ್ನು ಅದು ಪ್ರತಿಪಾದಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು, ಮಹಿಳೆಯರ ಮಾತ್ರ ಅಲ್ಲ, ಒಂದು ಸಮುದಾಯದಲ್ಲಿ, ಒಂದು ಸಮಾಜದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಮಾತಾಡೋದು ಅಂತಂದರೆ ಅದು ಬರೀ ಒಂದು ಹೆಣ್ಣಿನ ಕುರಿತಾಗಿ ಮಾತಾಡುವಂಥದ್ದಲ್ಲ. ಅದರ ಜೊತೆಗೆ ಒಂದು ಕುಟುಂಬದ ಬಗೆಗೆ, ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟುವುದರ ಕುರಿತಾದಂತಹ ವಿಚಾರಗಳು ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಹೆಣ್ಣು ಅಂದ ತಕ್ಷಣ ನಾವು ಸಬಲೀಕರಣ ಅಂತ ಬಹಳ ಕ್ಲೀಷೆಯ ಮಾತುಗಳನ್ನು ಹೇಳ್ತೇವೆ. ಆದರೆ ಅಷ್ಟು ಸರಳವಾದದ್ದು ಅಲ್ಲ ಸಬಲೀಕರಣ ಅನ್ನುವಂಥದ್ದು, ಅಷ್ಟು ಸರಳವಾದದ್ದು ಅಲ್ಲ. ಒಂದು ಕಾಲಕ್ಕೆ ನಾವು ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಹೆಣ್ಮಕ್ಕಳು ಸಬಲರಾಗ್ತಾರೆ ಅಂತ ಹೇಳಿ ಹೇಳಿದ್ವಿ. ಆದರೆ ಇವತ್ತು ಶಿಕ್ಷಣ ಕೊಟ್ಟಾದ ಮೇಲೂ ನಾವು ಹೆಣ್ಮಕ್ಕಳು ಎದುರಿಸ್ತಾ ಇರುವಂತಹ, ಅಥವಾ ಸಮಾಜ ಎದುರಿಸ್ತಾ ಇರುವಂತಹ ನೂರಾರು ಪಿಡುಗುಗಳು, ಸಮಸ್ಯೆಗಳು, ವಿಪ್ಲವಗಳು, ಇದಕ್ಕೆಲ್ಲ ಒಂದು ಉತ್ತರದಾಯಿತ್ವದ ಅಥವಾ ಒಂದು ಪರಿಹಾರದ ದಿಕ್ಕನ್ನು ನಾವು ಹುಡ್ಕೊಳ್ಬೇಕಾಗಿದೆ. ಒಂದು ಕಡೆ ನಾವು ಕುಳಿತು ಚರ್ಚೆ ಮಾಡೋದ್ರ ಮೂಲಕ, ಅಥವಾ ಸಮಾನ ಮನಸ್ಕರಿರ್ಬೋದು, ಅಥವಾ ತಿಳಿದವರಿರ್ಬೋದು, ಪ್ರಾಜ್ಞರಿರ್ಬೋದು, ಅವರ ಜೊತೆಗೆ ನಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ನಾವು ಪರಿಹಾರದ ದಿಕ್ಕುಗಳನ್ನು ಕಾಣಬೇಕಾಗಿದೆ. ಪ್ರಜಾಪ್ರಭುತ್ವ ದೇಶ ನಮ್ಮದು. ಇಲ್ಲಿ ನಾವೆಲ್ಲರೂ ಸಮಾನವಾಗಿ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಬದುಕಬೇಕಾದ್ರೆ ಅಂಥ ಆಶಯದ ಕಾರ್ಯಕ್ರಮಗಳ ಒಂದು ದಿಕ್ಸೂಚಿಯನ್ನು, ಒಂದು ಮುನ್ನೋಟವನ್ನು ಪ್ರಜ್ಞಾ ಸಲಹಾ ಕೇಂದ್ರದ ಕೆಲಸದ ಮೂಲಕ, ಈ ಆಕಾಶವಾಣಿ ಕಾರ್ಯಕ್ರಮದ ಮೂಲಕ ಅದು ಮಾಡಿದೆ. ಯಾಕೆಂತಂದರೆ ಇಷ್ಟು ದೀರ್ಘ ಅವಧಿಯಲ್ಲಿ ಅದು ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳನ್ನು ನೋಡಿದರೆ ಅಲ್ಲಿರುವಂತಹ ವಸ್ತು ವೈವಿಧ್ಯಗಳು, ಬಹುಶಃ ಅಲ್ಲಿರುವಂತಹ ವಿಷಯಗಳು, ಎಲ್ಲ ಕ್ಷೇತ್ರಗಳ ಜನರ ಬಗೆಗೂ ಕೂಡ ಮಾತನಾಡಿದಂತಹ ಅಂಶವನ್ನು ಗಮನಿಸಿದಾಗ ಅದು ಬಹಳ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ, ಸಣ್ಣ ವಯಸ್ಸಿನ ಯುವ ತಲೆಮಾರುಗಳವರೆಗೂ ಕೂಡ ಅವರ ಆಲೋಚನೆಗಳನ್ನು, ಅವರ ಚಿಂತನೆಗಳನ್ನು ನಾವು ಸೇರಿಸ್ಕೊಂಡು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಪ್ರಜ್ಞಾ

0: ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ನನಗಾದರೂ ಅನಿಸಿದೆ.
1: ಹಳ್ಳಿಯ ಮೂಲೆ ಮೂಲೆಗೆ ತಲುಪಿದ ನಮ್ಮ ಕಾರ್ಯಕ್ರಮ, ಮುಖ್ಯವಾಗಿ ಇದು ಆಕಾಶವಾಣಿಯಿಂದ ನಮಗೆ ಸಾಧ್ಯ ಆಗಿರುವಂಥದ್ದು. ಮರ್ಯಾದಾ ಹಿಂಸೆಯ ಬಗ್ಗೆ ಮಾತಾಡಿದ್ದೇವೆ ನಾವು, ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಮಾತಾಡಿದ್ದೇವೆ, ಸುಸ್ಥಿರ ಅಭಿವೃದ್ಧಿ ಇರ್ಬೋದು, ಅವಿವಾಹಿತ ಮಹಿಳೆಯರ ಬಗ್ಗೆ ಇರ್ಬೋದು, ಗೃಹ ಕಾರ್ಮಿಕರ ಬಗ್ಗೆ, ವಿವಾಹ ವಿಚ್ಛೇದನ, ಗ್ರಾಮಾಭಿವೃದ್ಧಿ, ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ವೃದ್ಧರು, ಈ ಎಲ್ಲರನ್ನು ಒಳಗೊಂಡಂತೆ ನೀವು ಹೇಳಿದ ಹಾಗೆ ನಮ್ಮ ಕಾರ್ಯಕ್ರಮವನ್ನು ನಾವು ವಿಸ್ತರಿಸಿಕೊಂಡು ಬಂದದ್ದಿತ್ತು. ಭರವಸೆಯ ಬೆಳಕು ಒಂದು ರೂಪಕ ಶಕ್ತಿಯಾಗಿ, ಭರವಸೆಯೇ ಬೆಳಕಾಗಿ, ಸಾಮಾಜಿಕ ಬದ್ಧತೆಯಾಗಿ ರೂಪುಗೊಳ್ಳುವಲ್ಲಿ, ಸಹಕಾರಗೊಳಿಸುವಲ್ಲಿ ಇರುವ ವಿವಿಧ ದಾರೆಗಳ ಬಗ್ಗೆ ನಾವೀಗ, ಅಂದರೆ ಈ ಭರವಸೆಯ ಬೆಳಕು ಅನ್ನುವಂಥ ಒಂದು ಕಾರ್ಯಕ್ರಮ ಕೊನೆಯ ಹಂತದಲ್ಲಿರುವಾಗ, ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ ಒಂದು ಜವಾಬ್ದಾರಿ ಇದೆ ಅಲ್ವಾ, ಸಮಾಜಕ್ಕೆ ಇದೆ. ಈ ಜವಾಬ್ದಾರಿಯ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ?
0: ಭರವಸೆಯ ಬೆಳಕು ಅನ್ನುವುದು ಒಂದು ರೂಪಕಾತ್ಮಕವಾದ ಒಂದು ಶೀರ್ಷಿಕೆ. ಅದನ್ನು ನನಗೆ ತಿಳಿದ ಹಾಗೆ ಹಿರಿಯ ಲೇಖಕಿ ಬಿ ಎಂ ರೋಹಿಣಿಯವರು ಅದನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಅಂತ ನನ್ನ ನೆನಪು. ಬಹುಶಃ ಆ ಮೂಲಕ ಅದೇನೇ ಇರಲಿ,
1: ಹೌದು, ನೀವು ಹೇಳಿದ ಹಾಗೆ ನಮ್ಮ ಈ ಭರವಸೆಯ ಬೆಳಕು ಟೈಟಲ್ ಸಾಂಗ್ ಅವರಿಂದ ಬಂದಂಥದ್ದು. ಒಂದು ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಅವರು ಉದ್ದಕ್ಕೂ ನೀಡಿಕೊಂಡು ಬಂದಂಥವ್ರು.
0: ಆದರೆ ಆ ಎರಡು ಶಬ್ದಗಳು, ಒಂದು ಬೆಳಕು ಮತ್ತೊಂದು ಭರವಸೆ ಅನ್ನುವಂಥದ್ದು, ಭರವಸೆ ಯಾಕೆ ಬೇಕು ನಮಗೆ? ಸೋತು ಹೋದಾಗ ನಮಗೆ ಭರವಸೆ ಬೇಕಾಗ್ತದೆ. ಬೆಳಕು ಯಾವಾಗ ಮುಖ್ಯ ಆಗ್ತದೆ? ಕತ್ಲೆಯಲ್ಲಿದ್ದಾಗ ನಮಗೆ ಬೆಳಕು ಮುಖ್ಯ ಆಗ್ತದೆ. ಆದರೆ ಬೆಳಕು ಸುಮ್ಮನೆ ಬರುವುದಿಲ್ಲ, ಆ ಬೆಳಕಿಗೂ ಏನು ತೀಟೆ ಇಲ್ಲ. ಆ ಬೆಳಕನ್ನು ಕಾಣುವ ಒಂದು ಕಣ್ಣು ನಮಗಿರಬೇಕು, ಮತ್ತು ಒಂದು ಭರವಸೆ ಅದು ಒಂದು ಮಾತಾಗಿ, ಒಂದು ಕ್ರಿಯೆಯಾಗಿ, ಒಂದು ಘಟನೆಯಾಗಿ, ಅಥವಾ ಒಂದು ಚಿಂತನೆಯಾಗಿ, ಒಂದು ಯೋಜನೆಯಾಗಿ. ಯಾಕಂತಂದರೆ ಅದು ಬರೀ ಆಕಾಶವಾಣಿಯಲ್ಲಿ ಮಾತನಾಡಿದ ತಕ್ಷಣ ಅದು ಬರೀ ಗಾಳಿಯಲ್ಲಿ ಹಾರಿ ಹೋಗುವುದಾಗದೆ ಅದು ಒಂದು ಚಿಂತನೆಯಾಗಿ, ಒಂದು ಯೋಜನೆಯಾಗಿ, ಒಂದು ಕಾರ್ಯಕ್ರಮವಾಗಿ ಅದು ಸರ್ಕಾರದ ತನಕ ಮುಟ್ಟಿದರೆ ಅದರ ಮೂಲಕ ನಾವು ಒಂದು ಆರೋಗ್ಯಪೂರ್ಣ ಒಂದು ಸುಸ್ಥಿರ ಸಮಾಜವನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ನೀವೀಗಾಗಲೇ ಹೇಳಿದರೆ ಸುಸ್ಥಿರ ಅಭಿವೃದ್ಧಿ ಅಂತ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆದರೆ, ಆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಕೂಡ ನಾವು ಚರ್ಚೆ ಮಾಡುವಂಥದ್ದು ಕೃಷಿಯನ್ನು ಬಿಡದೆ ನಾವು ಹೇಗೆ ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕೃಷಿಯನ್ನು ಕೂಡ ಮಾಡುವಾಗ ನಾವು ವಾಣಿಜ್ಯ ಬೆಳೆಗಳ ಬಗ್ಗೆ ಯೋಚನೆ ಮಾಡಬೇಕೋ ಅಥವಾ ಪರಿಸರದ ಬಗ್ಗೆ ಯೋಚನೆ ಮಾಡಬೇಕೋ ಅನ್ನುವಂಥದ್ದು ಒಂದು ಅಂಶ. ಆದರೆ ಕುಟುಂಬದಲ್ಲೂ ಕೂಡ ನಾವು ಸಮಾಜ ಅಂತನ್ನುವಾಗ ಯಾವುದೋ ಒಂದು ವರ್ಗವನ್ನು ನಾವು ಗಮನಿಸುವುದಿಲ್ಲ. ನಾವು ಒಂದು ಮಾದರಿಗಳನ್ನು ನಮ್ಮ ಸಮುದಾಯಗಳ ಮುಂದೆ ನಿಂತು ಮಾತಾಡಿಸುವಂಥದ್ದು, ಅದು ಲಿಂಗತ್ವ ಅಲ್ಪಸಂಖ್ಯಾತರ ಸಾಧಕರನ್ನು ಇರಬಹುದು ಅಥವಾ ಹಿರಿಯರಾದವರನ್ನು, ಸಾಧನೆ ಮಾಡಿದವರನ್ನು ಸಮಾಜಕ್ಕೆ ಪರಿಚಯ ಮಾಡುವುದಿರಬಹುದು, ಅಥವಾ ಕಿರಿಯರು ಸಣ್ಣ ವಯಸ್ಸಿನಲ್ಲಿ ತಮ್ಮ ತಿಳುವಳಿಕೆಯನ್ನು ವಿಸ್ತರಿಸಿಕೊಂಡವರು, ಬೇರೆ ಬೇರೆ ಜ್ಞಾನಶಾಖೆಗಳಿಗೆ ತಮ್ಮನ್ನು ಬೆಳೆಸಿಕೊಂಡವರು, ಅದರ ಮೂಲಕ ಅವರು ಮುಟ್ಟಿದ ಎತ್ತರಗಳಿರ್ಬೋದು. ಮತ್ತು ಇದೆಲ್ಲ ಕೇಳುವ ಕೇಳುಗರಿಗೆ ಒಂದು ಭರವಸೆಯ ಆಶಾಕಿರಣವಾಗಿ ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಭರವಸೆಯ ಬೆಳಕು ಅನ್ನೋದಿದೆಯಲ್ಲ, ಅದು ಒಂದು ನಿಜವಾಗ್ಲೂ ಕೂಡ ಹಳ್ಳಿಗಳಲ್ಲಿ ಆಕಾಶವಾಣಿಯ ಮೂಲಕ ಬರೀ ರೇಡಿಯೋಗೆ ಕಿವಿಯಾಗ್ತಾ ಇರುವಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಜನರಿಗೆ ಮಾತ್ರ ಅಲ್ಲ, ಡ್ರೈವ್ ಮಾಡ್ತಾ ಕೇಳ್ತಾ ಹೋಗುವಂತಹ ಮೇಲ್ಮಧ್ಯಮ ವರ್ಗದ ಜನರಿಗೂ ಕೂಡ ಅದು ಮುಟ್ಟುವುದಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಎಲ್ಲರನ್ನೂ ತಲುಪುವುದು ಬಹಳ ಒಳ್ಳೆಯ ಒಂದು ಚಿಂತನೆ. ನಿಮ್ಮ ಕಾರ್ಯಕ್ರಮದ ವಿಸ್ತಾರ, ನೀವು ಹಾಕಿಕೊಂಡ ಶೀರ್ಷಿಕೆಗಳು, ನೀವು ಒಳಗೊಂಡ ಕ್ರಮಗಳು, ಅದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಪ್ರಯತ್ನ ಅಂತ ಅನಿಸ್ತೇನೆ. ಅದು ಒಂದು ರೀತಿಯಲ್ಲಿ ದಾಖಲೆ ಆಗುವುದು ಆಕಾಶವಾಣಿಯ ಚರಿತ್ರೆಯಲ್ಲಿ, ಅದು ಒಂದು ದಾಖಲೆಯಾಗಿ ಉಳಿಯುವುದು. ಚರಿತ್ರೆಯನ್ನು ನಾವು ಯಾಕೆ ತಿಳಿಬೇಕು ಅಂತಂದರೆ, ಆಕಾಶವಾಣಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟದ್ದು ಮತ್ತು ಅದರ ಮೂಲಕ ಸಮಾಜವನ್ನು ಆರೋಗ್ಯಪೂರ್ಣವಾಗಿ ಬೆಳೆಸಲಿಕ್ಕೆ ಸಾಧ್ಯ ಆದ. ಬಹುಶಃ ಈ ದೀರ್ಘ ಪಯಣದಲ್ಲಿ ಜೊತೆಯಾದ ಆಕಾಶವಾಣಿಯ ಎಲ್ಲರೂ ಕೂಡ ಬಹಳ ಮುಖ್ಯರಾಗ್ತಾರೆ. ಮಾತ್ರ ಅಲ್ಲ, ನಿಮ್ಮ ಜೊತೆ ಬಂದು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಂತಹ ಎಲ್ಲರೂ ಕೂಡ ಬಹಳ ಮುಖ್ಯರಾಗ್ತಾರೆ. ಅವಧಿ ಸಣ್ಣದಿರಬಹುದು, ಆದರೆ ಒಂದು ಹೊಸ ನೋಟ, ಒಂದು ಹೊಸ ದಿಕ್ಕು, ಒಂದು ಹೊಸ ಆಲೋಚನೆ ನಮಗೆ ಸಿಗುವುದಕ್ಕೆ ಸಾಧ್ಯ ಆಗಿದೆ. ಅದು ಖಂಡಿತ ನಮ್ಮ ಸಮಾಜಕ್ಕೆ ಒಂದು ಬೆಳಕಾಗಿ ಬೆಳಗಿದೆ ಅಂತ ನಾನಾದರೂ ಭಾವಿಸ್ತೇನೆ.
1: ಹೌದು ಮೇಡಮ್, ಮುಖ್ಯವಾಗಿ ನಾವು ಪ್ರಜ್ಞಾ ಸಲಹಾ ಕೇಂದ್ರದ ಹಿಲ್ಡಾರಾಯಪ್ಪನವರು ಈ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ನಿರಂತರ ನೀಡಿದ ಪ್ರೋತ್ಸಾಹ ಮತ್ತು ಸ್ವಾತಂತ್ರ್ಯ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಇದನ್ನು ಉಲ್ಲೇಖಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಮಹಿಳೆಯರಿಗಾಗಿರುವ ಈ ಕಾರ್ಯಕ್ರಮದಲ್ಲಿ ನಾವು ಪರಿಸರವನ್ನು ಒಳಗೊಂಡಂತೆ, ಇಕೋ ಫೆಮಿನಿಸಮ್ ಅನ್ನು ಒಳಗೊಂಡಂತೆ, ಇದು ಎಲ್ಲವೂ ಮಹಿಳಾ ಸಬಲೀಕರಣದ ಭಾಗ ಅನ್ನುವ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಕೂಡ ಬಹಳ ಒಂದು ಖುಷಿ ತರುವಂತಹ ಸಮಾಚಾರ. ಆದರೆ ಈ ಎಲ್ಲವೂ ಆಕ್ಷನ್ ಮಾದರಿಯಲ್ಲಿ, ಸಮಾಜ

0: ಮುಖಿ ಚಲನೆಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಈ ಬಗ್ಗೆ ಬೆಳಕು ಚೆಲ್ಲಿದ್ರೆ ಉತ್ತಮ ಅಂತ ನನಗೆ ಅನ್ನಿಸ್ತಾ ಇದೆ. ಆಕ್ಷನ್ ಮಾದರಿಯಲ್ಲಿ ಇದನ್ನು ನಾವು ಹೇಗೆ ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತದೆ.
1: ನನಗೇನು ಅನ್ನಿಸ್ತದೆ ಅಂತಂದರೆ, ಇಲ್ಲಿ ನಾವು ಚರ್ಚೆ ಮಾಡಿದಂತಹ ವಿಚಾರಗಳನ್ನು ಒಂದು ರೀತಿಯ ಕಾರ್ಯಯೋಜನೆಯನ್ನಾಗಿ, ಒಂದು ಪ್ರಾಜೆಕ್ಟಾಗಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋದರೆ ಬಹಳ ಉತ್ತಮ. ಒಬ್ರು ಮಾಡಿದ್ರು ಅವರು ಅದನ್ನೇ ಅವರೇ ಮಾಡಬೇಕು ಅಂತಲ್ಲ, ಕೇಳಿದ ಕೇಳುಗರು, ಆಲಿಸಿದ ಶ್ರೋತೃಗಳು ಎಲ್ಲರೂ ಕೂಡ ಸಮಾಜದ ಒಂದು ಭಾಗವಾಗಿ ಯಾವುದೋ ಒಂದು ವಿಚಾರದ ಬಗ್ಗೆ ಎತ್ತಿದ ಪ್ರಶ್ನೆಯನ್ನು, ಒಂದು ಚಿಂತನೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಆಗ್ಬೋದು. ಈಗ ಉದಾಹರಣೆಗೆ ಈಗ ಪರಿಸರದ ಬಗ್ಗೆ ಮಾಡುವಂತಹ ಕೆಲಸ ಇರಬಹುದು, ಅಥವಾ ಹೆಣ್ಮಕ್ಕಳ ಬಗ್ಗೆ ಮಾಡುವಂಥ ಕೆಲಸ ಇರ್ಬೋದು, ಅಥವಾ ಚೈಲ್ಡ್ ಲೇಬರ್ ಬಗ್ಗೆ, ಬಾಲಕಾರ್ಮಿಕರ ಬಗ್ಗೆ ಇರುವಂತಹ ಅಂದರೆ ಸಮಾಜ ಅಂದಾಗ ನೂರಾರು ಸಂಕೀರ್ಣತೆಗಳಿರ್ತವೆ, ನೂರಾರು ಭಾವಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ನಡೆಯುವಾಗ ಯಾವುದಾದ್ರೂ ಒಂದು ಸಣ್ಣ ವಿಷಯವನ್ನು ಎತ್ಕೊಂಡು ಸಮಾಜವನ್ನು ಸೊಗಸಾಗಿ ಕಟ್ಟುವುದಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಒಂದು ಕಾರ್ಯಯೋಜನೆಯನ್ನು ಮಾಡ್ಬೋದು, ಒಂದು ಆಕ್ಷನ್ ಪ್ಲಾನನ್ನು ಮಾಡಿ, ಯಾವುದೋ ಅದು ಎನ್ ಜಿ ಒಗಳೇ ಮಾಡಬೇಕು ಅಂತಲ್ಲ, ಎನ್ ಜಿ ಒಗಳಿಗೆ ಮುಟ್ಟಬೇಕಾದ್ರೆ ಅದು ಸರ್ಕಾರವನ್ನು ಮುಟ್ಟುವಂತಹ ಮನವಿಯನ್ನು ನಾವು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಬರಹವೂ ಮುಖ್ಯ, ಮಾತೂ ಮುಖ್ಯ, ಕೃತಿಯೂ ಕೂಡ ಮುಖ್ಯ ಅಂತ ನನಗನ್ನಿಸ್ತದೆ. ಅದು ಹಾಗೆ ಮಾಡಬೇಕಾದ್ರೆ ನಮಗೆ ಆರ್ಥಿಕವಾದ ಮೂಲಗಳು ಬೇಕಾಗ್ತವೆ. ನಾವು ಮತ್ತೆ ಅದರ ಬಗ್ಗೆ ಮಾತಾಡಬೇಕಾಗ್ತದೆ. ಆರ್ಥಿಕತೆಯ ಪ್ಲಾನ್ಗಳಿಗಿಲ್ಲದೆ ನಾವೇನು ಮಾಡಲಿಕ್ಕೆ, ಆದರೆ ಮೊದಲೇ ನಾವು ಆರ್ಥಿಕತೆಯ ಬಗ್ಗೆ ಮಾತನಾಡದೆ ನಮಗೊಂದು ಇಚ್ಛಾಶಕ್ತಿ ಇದ್ದರೆ, ಅದು ಒಂದು ಸಣ್ಣ ಸಣ್ಣ ಗುಂಪುಗಳಲ್ಲಿ ಅದನ್ನು, ಒಂದು ನಾಲ್ಕು ಜನ ಹೆಣ್ಮಕ್ಕಳು ಕೂತ್ಕೊಂಡು ಮಾತಾಡುವಾಗಲೇ ನಾವು ಈ ಬಗೆಗೆ ಏನು ಮಾಡಬಹುದು, ಅದು ಬೀಡಿ ಕಟ್ಟುವ ಹೆಣ್ಮಕ್ಕಳೇ ಆಗಿರ್ಬೋದು, ಅಥವಾ ಇನ್ಯಾವುದು ಮಾಲ್ಗಳಲ್ಲಿ ಕೆಲಸ ಮಾಡುವಂತಹ ಸಾಮಾನ್ಯ ಹೆಣ್ಮಕ್ಕಳೇ ಆಗ, ಅಂದರೆ ಅಲ್ಲಿ ದುಡಿಯುವಂತಹ ಕಾರ್ಮಿಕ ವರ್ಗದ ಹೆಣ್ಮಕ್ಕಳೇ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಕೂಡ ತಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಆ ಕಡೆಯತ್ತ ಸಾಗುವಂಥದ್ದು ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದು ಗುಂಪಾಗಿ ಅಥವಾ ಒಂದು ಯೂನಿಕ್ ಆಗಿ ಚರ್ಚೆ ಮಾಡುವಂಥದ್ದು ಬಹಳ ಮುಖ್ಯ. ಅದರ ಮೂಲಕ ಪರಿಹಾರದ ದಿಕ್ಕುಗಳನ್ನು ಕಾಣಬಹುದು. ವ್ಯಕ್ತಿಗತವಾಗಿ ಅದು ಸಮಸ್ಯೆಯ ಸುಳಿವಲ್ಲಿ ಸಿಕ್ಕಿ ನೊಂದು ಬೆಂದು ಹತಾಶರಾಗುವುದಕ್ಕಿಂತ ಪರಿಹಾರದ ದಾರಿಗಳು ಇವೆ ಅನ್ನೋದನ್ನು ನಮಗೆ ಪ್ರಜ್ಞಾದಂತಹ ಒಂದು ಸಂಸ್ಥೆ ತೋರಿಸಿದೆ. ಅದರ ಮೂಲಕ ಬಾಳುವ ಬದುಕುವ ದಾರಿಯನ್ನು ಎಲ್ಲರೂ ಕಂಡುಕೊಳ್ಬಹುದು ಅಂತ ನನಗನ್ನಿಸ್ತದೆ.
0: ಪುಟ್ಟ ಪುಟ್ಟ ಭರವಸೆಯ ಬೆಳಕುಗಳು ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಕಾಣ ಸಿಗುತ್ತೆ. ಆದರೆ ಮುಖ್ಯವಾಗಿ ಒಂದು ಕಡೆಯಲ್ಲಿ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವಂಥ, ನೀವು ಹೇಳಿದ ಹಾಗೆ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಹಂಚಿ ಹೋದ ಜನರನ್ನು, ಗಂಡ್ಮಕ್ಳಿರ್ಬೋದು ಹೆಣ್ಮಕ್ಳನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನೀವು ಹೇಳಿದ ಒಂದು ವೇದಿಕೆಯನ್ನು ನಾವು ಫಾರ್ಮ್ ಮಾಡಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಈಗ ನಮ್ಮ ಮುಂದೆ ಇರುವಂಥದ್ದು. ಮಾಹಿತಿ ಯಾವಾಗಲೂ ಪ್ರಜ್ಞೆಯ ಭಾಗ ಆಗಬೇಕಾದ್ರೆ ಅದು ಮಾಹಿತಿ ಸೋರಿ ಹೋಗದ ಹಾಗೆ ರಕ್ಷಿಸುವಂತ ಒಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮುಂದೆ ಇದೆ. ಇದನ್ನು ನಾವು ಮುಟ್ಟಲಿಕ್ಕೆ ಇರುವಂತ ಆಲ್ಟರ್ನೇಟ್ಸ್ಗಳು ಏನು ಅನ್ನುವ ಬಗ್ಗೆ ಒಂದು ಸಣ್ಣ ಬೆಳಕು ಚೆಲ್ಲಿದ್ರೆ ಒಳ್ಳೇದು ಅಂತ ಅನ್ನಿಸ್ತದೆ ನನಗೆ.
1: ಪ್ರಜ್ಞಾ ಅನ್ನುವ ಹೆಸರೇ ನಮ್ಮೊಳಗಿನ ಪ್ರಜ್ಞೆಯನ್ನ ಇದು ಮಾಡುವಂಥದ್ದು. ವಿಷ ಇದನ್ನು ಕಟ್ಟಿದ ಹಿರಿಯರು ಯಾರಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ನಾವು ಶರಣು ಅಂತ ಹೇಳಬೇಕು. ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ನಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ, ಇವತ್ತಿನ ಆಧುನಿಕ ಸೋಷಿಯಲ್ ಮೀಡಿಯಾಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ನಾವು ಒಳಿತಿಗೆ ಬಳಸಿಕೊಳ್ಳುವುದರ ಮೂಲಕ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನು ಮಾಡಬಹುದು, ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಹಂಚುವ ಕೆಲಸವನ್ನ ಮಾಡಬಹುದು. ಅದರ ಮೂಲಕ ಒಂದು, ಅಂದರೆ ಅದು ಒಂದು ದೃಶ್ಯವೂ ಆಗ್ಬೋದು, ಅಥವಾ ಒಂದು ಮಾತಾಗ್ಬೋದು, ಅಥವಾ ಒಂದು ಬರಹವೂ ಆಗ್ಬೋದು, ಅಥವಾ ಒಂದು ಕಾರ್ಯಕ್ರಮ ಆಗ್ಬೋದು, ಒಂದು ಯೋಜನೆ ಆಗ್ಬೋದು. ಒಂದು ಕಾರ್ಯಕ್ರಮದಿಂದ ಒಂದು ಯೋಜನೆ ಆಗ್ಬೋದು, ಅಥವಾ ಆ ಯೋಜನೆಯಿಂದ ಒಂದು ಕಾನೂನು ಆಗ್ಬೋದು. ಅಲ್ಲಿಯವರೆಗೆ ನಾವು ತಲುಪುವುದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಗಮನಿಸಿಕೊಳ್ಬಹುದು. ಯಾಕೆಂತಂದ್ರೆ ಅವಿವಾಹಿತರ ಬಗ್ಗೆ ನಾವಿವತ್ತು ಮಾತಾಡುವಾಗ ಮನಸ್ವಿನಿಯಂತಹ ಒಂದು ಯೋಜನೆ ಬರಬೇಕಾದ್ರೆ ಅವಿವಾಹಿತೆಯರ ಬಗ್ಗೆ ಚರ್ಚೆ ನಡೆಸಿದ್ರಿಂದ ಆ ಮನಸ್ವಿನಿ ಯೋಜನೆ ಜಾರಿಯಾಗುವುದಕ್ಕೆ ಸಾಧ್ಯ ಆಯಿತು. ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ನಾವಿವತ್ತು ತೆರೆದ ಮನದಿಂದ ಮಾತಾಡ್ತೇವೆ ಅಂತಾದರೆ ಅವರ ಬಗ್ಗೆ ನಾವು ತಿಳ್ಕೊಂಡದ್ರಿಂದ, ಒಂದು ಕಾಲಕ್ಕೆ ನಾವು ಅವರನ್ನು ನೋಡ್ತಾ ಇದ್ದಂಥ ದೃಷ್ಟಿಕೋನಕ್ಕೂ ಈಗ ಸಮಾಜ ಅವರನ್ನು ನೋಡುವ ದೃಷ್ಟಿಕೋನಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಾವು ತಿಳಿದುಕೊಳ್ಳುವುದಿದೆಯಲ್ಲ, ತಿಳಿಯುವ ಪ್ರಕ್ರಿಯೆ ನಿರಂತರವಾದದ್ದು, ಅದಕ್ಕೆ ಒಂದು ಪೂರ್ಣ ವಿರಾಮ ಇಲ್ಲ. ಕಾಲದ ಚಲನೆಯಲ್ಲಿ ಪ್ರಜ್ಞಾ ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ. ಒಂದು ಕೈ ಕೈ ಹಿಡಿದು ನಡೆಯುವ ಕೆಲಸವನ್ನ, ಅದು ಯಾರೇ ಆಗಿರ್ಬೋದು, ಹೆಣ್ಮಕ್ಳು ಆಗಿರ್ಬೋದು, ಗಂಡ್ಮಕ್ಳು ಆಗಿರ್ಬೋದು, ಕುಟುಂಬದ ಒಳಗಡೆ ಅದನ್ನ ನಡೆಯುವ ಕೆಲಸವನ್ನ ಅದು ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾವು ಗಮನಿಸುವಾಗ ಸೇರಿ ಬದುಕುವ, ಯಾಕಂತಂದ್ರೆ ನಮ್ಮ

0: ಕುಟುಂಬದ ಪರಿಕಲ್ಪನೆಯೇ ವ್ಯಕ್ತಿಗಿಂತ ಸಮಷ್ಟಿಯ ಕಲ್ಪನೆ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಸಮಾಜದ ಆರೋಗ್ಯವನ್ನು ಗಮನಿಸುವ ಹಿನ್ನೆಲೆಯಲ್ಲಿ ನಾವು ಕಾರ್ಯಯೋಜನೆಗಳನ್ನು ಮಾಡಬಹುದು ಅಂತ ಅನಿಸ್ತದೆ.
1: ಪ್ರಾರಂಭದಿಂದಲೂ ಪ್ರಜ್ಞಾ ಸಲಹಾ ಕೇಂದ್ರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಬೇಕು, ಅದನ್ನು ವಿಸ್ತರಿಸುವಲ್ಲಿ ಒಂದು ಸಂಸ್ಥೆಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವ ನೆಲೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವಂಥದ್ದು. ಆದರೆ ಯಾವುದೇ ಸಂಸ್ಥೆ ಅನ್ನುವಂಥದ್ದು ಶಾಶ್ವತ ಅಲ್ಲ, ಅದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ನಾಗರಿಕರಾಗಿ ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇದ್ದೇ ಇದೆ. ನಾಗರಿಕರಾಗಿ ಈ ಜವಾಬ್ದಾರಿಯನ್ನು ನಾವು ನಿಭಾಯಿಸುವ ಕ್ರಮದ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಬೋದಾ ಅಂತ.
0: ಪ್ರಜ್ಞಾವಂತ ನಾಗರಿಕರಾಗುವುದು ಕೂಡ ಬಹಳ ಮುಖ್ಯ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಒಂದು ಹೆಣ್ಣುಮಗು ಅಳ್ತಾ ನಿಂತಿದ್ರೆ ನಮಗೆ ಅದನ್ನು ವಿಚಾರಿಸುವಂತಹ ಒಂದು ಸೌಜನ್ಯ ಇದ್ದರೆ, ಅಪರಾತ್ರಿಯಲ್ಲಿ ಒಂದು ಹೆಣ್ಮಗಳು ಬಸ್ ಸ್ಟ್ಯಾಂಡಲ್ಲಿ ಒಬ್ಳೇ ಇದ್ದರೆ ನಾವು ಪ್ರಜ್ಞಾಗೆ ಫೋನ್ ಮಾಡೋದು ಮಾತ್ರ ಅಲ್ಲ, ನಾವು ಏನು ಮಾಡಬಹುದು ಅನ್ನೋದನ್ನು ನಾವು ಒಂದು ಎಚ್ಚರ ಮಾಡಿಕೊಂಡ್ರೆ, ಅಥವಾ ಒಂದು ಗಂಡು ಮಗು ಎಲ್ಲೋ ಅಸಹಾಯಕನಾಗಿ ಕಂಗಾಲಾಗಿ ನಿಂತಿದ್ರೆ ಆ ಮಗುವಿಗೆ ಒಂದು ರೀತಿಯ ಸಹಾಯ ಹಸ್ತವನ್ನು ಅಂದರೆ ಎಲ್ಲ ಕೆಲಸಗಳು ಕೂಡ ನಮ್ಮೊಳಗಿನ ಮಾನವೀಯತೆಯನ್ನು ಮತ್ತು ನಮ್ಮೊಳಗಿನ ಮನುಷ್ಯತ್ವವನ್ನು ಜಾಗೃತ ಮಾಡುವಂಥದ್ದೇ ಆಗಿರಬೇಕು. ಇದು ನಮ್ಗೆ ಸಂಬಂಧಪಟ್ಟದ್ದಲ್ಲ, ಯಾರೋ ಏನೋ ಏನೋ ನಮಗಂತೂ ಅಲ್ವೇ ಅಲ್ಲ ಅಂತ ಹೇಳಿ ನಾವು ಅದನ್ನು ಜಾಡಿಸಿ ಓಡುವಂಥದ್ದಿದೆಯಲ್ಲ, ಅದು ನಿಜವಾದ ಇದಲ್ಲ. ಆ ಹಿನ್ನೆಲೆಯಲ್ಲಿ ಬೀದಿಗೆ ಬಿದ್ದ ಮಕ್ಕಳನ್ನು, ಬೀದಿಗೆ ಬಿದ್ದ ಹೆಣ್ಮಕ್ಳನ್ನು, ಬೀದಿಯಲ್ಲಿದ್ದ ಹೆಣ್ಮಕ್ಳಿಗೆ ಆಸರೆಯನ್ನು ಕೊಟ್ಟಂತಹ ಸಂಸ್ಥೆ ಪ್ರಜ್ಞ, ಅವರಿಗೆ ಮತ್ತೆ ಬದುಕು ಕಟ್ಟಿ ಕೊಡುವುದಕ್ಕೆ ಸಾಧ್ಯ ಆದಂತ ಬಹುಶಃ ಏನನ್ನ ಆ ಸಂಸ್ಥೆ ಮಾಡ್ತಾ ಬಂದಿದೆಯೋ, ಹಿಲ್ಡಾ ಮೇಡಮ್ ಇರಬಹುದು, ಅವರ ಜೊತೆಗೆ ಇದ್ದಂತಹ ಉಳಿದ ಟ್ರಸ್ಟಿಗಳಿರ್ಬಹುದು, ಅಥವಾ ಆ ಸಂಸ್ಥೆ ಹಿಂದಿನಿಂದಲೂ ನಡೆಸಿಕೊಂಡು ಬಂದಂತಹ ಕ್ರಮ ಇರ್ಬೋದು, ಆ ವ್ಯವಸ್ಥೆ ಇರ್ಬೋದು, ಅದರ ಮೂಲಕ ಅಸಹಾಯಕರಿಗೆ ಮತ್ತು ಯಾರು ನಿಜವಾಗಿ ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ತಿಳುವಳಿಕೆಯನ್ನು ನೀಡುವಂಥದ್ದು ಮತ್ತು ಆ ರೀತಿಯಾದಂತಹ ಮಾರ್ಗದರ್ಶನ ನೀಡುವಂಥದ್ದು ಬಹಳ ಮುಖ್ಯ. ಹಾಗಂತ ಹೇಳಿ ನಮಗೆ ಅಸಹಾಯಕರಾದವರು ಎಲ್ಲಾದರೂ ಬೋರ್ಡ್ ಹಾಕ್ಕೊಂಡಿರ್ತಾರ ಅಂತ ಕೇಳಿದರೆ ಖಂಡಿತ ಇಲ್ಲ. ನಾವು ಜನರ ಜೊತೆಗೆ ಬೆರಿತಾ ಬೆರಿತಾ, ಅದು ಒಂದು ಕ್ಲಾಸ್ ರೂಮ್ ಆಗ್ಬೋದು ಅಥವಾ ಒಂದು ಸಮುದಾಯ ಆಗ್ಬೋದು ಅಥವಾ ಒಂದು ಸಮಾಜ ಆಗ್ಬೋದು, ಅಲ್ಲಿ ನಾವು ಜನರ ಜೊತೆ ಬೆರಿತಾ ಬೆರಿತಾ ಯಾರಿಗೆ ನಿಜವಾಗಿ ಅದರ ಅವಶ್ಯಕತೆ ಇದೆ, ಯಾರಿಗೆ ಸಹಾಯ ಹಸ್ತದ ಅವಶ್ಯಕತೆ ಇದೆ, ಅದನ್ನು ತಿಳಿದು ಮಾಡುವುದರಲ್ಲಿ ಹೆಚ್ಚು ಸೂಕ್ತ ಅಂತ ನನಗಾದರೂ ಅನಿಸ್ತದೆ. ಯಾಕೆಂತಂದರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತ್ರ ಅಲ್ಲ, ಮಕ್ಕಳ ಬಗ್ಗೆ, ಹದಿಹರೆಯದ ಮಕ್ಕಳು ಮಾತ್ರ ಅಲ್ಲ, ಹರೆಯಕ್ಕಿಂತ ಸಣ್ಣ ವಯಸ್ಸಿನ ಮಕ್ಕಳೂ ಕೂಡ ಬದುಕಿ ಬಾಳಬೇಕಾದವರು, ಅವರೆಲ್ಲೂ ದಿಕ್ಕು ತಪ್ಪದ ಹಾಗೆ ಅವರನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡು ಹೋಗಬೇಕಾದಂಥ ಕೆಲಸ. ಅದಕ್ಕೆ ಪ್ರಜ್ಞಾ ಮಾಡ್ತಾ ಇದ್ದಂಥ ಶಾಲೆ ಶಾಲೆಗಳಿಗೆ ಬಂದು ಅಡಾಲೆಸೆನ್ಸ್ ಬಗ್ಗೆ ಅವರು ಕೊಡ್ತಾ ಇದ್ದಂಥ ತರಬೇತಿಯನ್ನು ಅವರು ಇಡೀ ಉಡುಪಿ ದಕ್ಷಿಣ ಕನ್ನಡದಲ್ಲೆಲ್ಲ ಮಾಡ್ತಾ ಬಂದಿದ್ದಾರೆ ಅವರದನ್ನು. ಆದರೆ ಆ ಕಾಲಕ್ಕೆ ಪ್ರಜ್ಞಾ ಒಂದೇ ಸಂಸ್ಥೆ ಇತ್ತು, ಈಗ ಅಂಥದ್ದನ್ನು ಮಾಡುವಂಥ ಸಂಸ್ಥೆಗಳು ಸುಮಾರು ಜನ ಇದ್ದಿರಬಹುದು. ಅಂದರೆ ಒಂದೇ ಸಂಸ್ಥೆ ಮಾಡಬೇಕು ಅಂತೇನೂ ಅಲ್ಲ, ಯಾರು ಅವರಿಂದ ಕಲ್ತಿದ್ದಾರೆ ಅವರು ಇನ್ನೂ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬಹುದು. ಅದರ ಮೂಲಕ ಮುಂದಿನ ಸಮುದಾಯವನ್ನು ಆರೋಗ್ಯಪೂರ್ಣವಾಗಿ ಕಟ್ಟುವುದು ನಮ್ಮೆಲ್ಲರ ಕೆಲಸ, ನಮ್ಮೆಲ್ಲರ ಜವಾಬ್ದಾರಿ. ಹಿರಿಯರಾಗಿ ಕಿರಿಯರಿಗೆ ಮಾರ್ಗದರ್ಶನ ಮಾಡುವುದು ಹಿರಿಯರ ಜವಾಬ್ದಾರಿ. ನಾವು ಸುಮ್ಮನೆ ಇರ್ತೇವೆ ಅಂತಂದರೆ ಅದು ನಮ್ಮ ಬೇಜವಾಬ್ದಾರಿ ಆಗ್ತದೆ ಅಂತ ನಾನಾದರೂ ಭಾವಿಸ್ತೇನೆ.
1: ಮೇಡಮ್, ನೀವು ಹೇಳುವ ಹಾಗೆ ಹಿರಿಯರಾಗಿ ಕಿರಿಯರಿಗೆ ಮಾರ್ಗದರ್ಶನ ನೀಡುವಂಥದ್ದು ಒಂದು ಕ್ರಮ, ಆದರೆ ಕಿರಿಯರಿಗೆ ಏನು ಬೇಕಾಗಿದೆ ಮತ್ತು ಏನು ಅವರು ಬಯಸ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವುದು, ಅವರ ಮಾತಿಗೆ ಕಿವಿಯಾಗುವುದು ಕೂಡ ಬಹಳ ದೊಡ್ಡ ಒಂದು ಜವಾಬ್ದಾರಿ.
0: ವರ್ತಮಾನ ಕಾಲದಲ್ಲಿ ಅಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ.
1: ಹೌದು, ಮಾಹಿತಿ ತಂತ್ರಜ್ಞಾನ ಕೈಯಲ್ಲಿ ಇಟ್ಕೊಂಡು ತಿರುಗುವಾಗ ಬೇಕದ್ದೋ ಬೇಡದೆಯೋ ಒಂದಷ್ಟು ಮಾಹಿತಿಗಳು ಮಕ್ಕಳಿಗೆ ಬಹಳ ಬಿಟ್ಟಿಯಾಗಿ ಲಭಿಸ್ತದೆ. ಈ ಮಾತು ಹೇಳಬೇಕಾದ್ರೆ ಕಲಿಸುವ ಟೀಚರ್ ಕಲಿತಾ ಇರುವ ಮಕ್ಕಳಿಗೆ ಯಾವ ರೀತಿ ಮುಟ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯ ಆಗ್ತದೆ. ಆಗ ಮಾತ್ರ ಮಕ್ಕಳು ಕಲಿಸುವ ಟೀಚರಿಗೆ ಕಿವಿಯಾಗ್ತಾರೆ ಅನ್ನುವ ಎಚ್ಚರದಲ್ಲಿ ನಾವು ಸಾಗಬೇಕಾಗಿದೆ ಅನ್ನುವಂಥದ್ದು. ಮಾಹಿತಿ, ಜಾಗೃತಿ, ಅನುಸರಣೆ, ಈ ಮೂರರ ನಡುವೆ ಇರುವ ತೊಡಕುಗಳನ್ನು ನಿವಾರಿಸುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಿಮ್ಗೆ ಅನಿಸುವುದಿಲ್ವ ಈ ಹಿನ್ನೆಲೆಯಲ್ಲಿ?
0: ಖಂಡಿತ, ಕಲಿಕೆ ಅನ್ನುವುದು ಅದು ಯಾವಾಗಲೂ ಏಕಪಕ್ಷೀಯವಾಗಿ ಅಲ್ಲ, ಅದು ಕಲಿಯುವುದು ಮತ್ತು ಕಲಿಸುವುದು. ಕಲಿತಾ ಕಲಿತಾ ನಮಗೆ ಕಲಿಸಲಿಕ್ಕೆ ಸಾಧ್ಯ ಆಗುವುದು, ನಾವು ಕಲಿಯದೆ ನಮಗೆ ಕಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು. ಅದು ಯಾವುದೇ ಆಗಿರ್ಬೋದು, ಕಲಿಕೆ ಅನ್ನೋದು ಒಂದು ನಿರಂತರ. ಕಲಿಕೆ ಅನ್ನೋದು ಕೇವಲ ಮಾಹಿತಿಗಳ ರವಾನೆ ಅಷ್ಟೇ ಅಲ್ಲ,
1: ಹೌದು,
0: ಅದರೊಂದಿಗೆ ಜಾಗೃತಿಯನ್ನು ಉಂಟು ಮಾಡುವುದು ಕೂಡ ಬಹಳ ಮುಖ್ಯ ಆದದ್ದು. ಬಹುಶಃ ಸುತ್ತ ಇರುವ ಸಮಾಜ ಏನಿದೆ ಅದರಲ್ಲಿ ಒಳಿತು ಕೆಡುಕುಗಳ ಚಿಂತನೆಗಳನ್ನು ಇಟ್ಕೊಂಡು ಜಾಗೃತಿಯಿಂದ ಬದುಕುವಂಥದ್ದು. ವೈಯಕ್ತಿಕವಾಗಿ ಒಂದು ಮಗು ತನ್ನ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಕೂಡ ಬಹಳ ಮುಖ್ಯ. ಹರೆಯಕ್ಕೆ ಕಾಲಿಡುವಾಗ ತನ್ನ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಏನಿವೆ ಅದನ್ನು ಕೂಡ ತಿಳ್ಕೊಳ್ಳೋದು ಒಂದು ಮಗುವಿನ ಬಹಳ ಅನಿವಾರ್ಯತೆ. ಹಾಗಾಗಿ

0: ಮಾಹಿತಿ ಜಾಗೃತಿಯ ಜೊತೆ ಜೊತೆಗೆ ಕಲಿಯುವಂತಹ ಕಲಿಕೆಯ ಪ್ರಕ್ರಿಯೆ ಏನಿದೆ ಅದು ನಮ್ಮನ್ನು ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಆದರೆ ಅದು ಅಷ್ಟಕ್ಕೆ ಮಾಹಿತಿಗೆ ಮತ್ತು ಜಾಗೃತಿಗೆ ಮಾತ್ರ ನಿಲ್ಲದೆ ಮುಂದಕ್ಕೆ ಹೋಗುವ ಕೆಲಸವೂ ಕೂಡ ಆಗಬೇಕಾಗಿದೆ. ಅದನ್ನು ನಾವು ಒಂದು ಕೈಯಿಂದ ಚಪ್ಪಾಳೆ ಆಗುವುದಿಲ್ಲ, ಕೈಗಳು ಸೇರಬೇಕು. ಬಹುಶಃ ಕೈ ಕೈ ಹಿಡಿದು ನಡೆಯುವ ಒಂದು ಆ ಚಿಂತನೆ ಇದೆಯಲ್ಲ, ಅದು ಬಹಳ ಮುಖ್ಯ ಆದದ್ದು ಅಂತ ನನಗನ್ನಿಸ್ತದೆ.
1: ಆದರೆ ಈ ನಡುವೆ ನಾವು ಇನ್ನೊಂದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ತಾಯಿ ಮಕ್ಕಳು ಅಂದರೆ ಕುಟುಂಬ ಒಂದು ಜೊತೆಯಾಗಿ ಕೂತಾಗಲೂ ಕೂಡ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತದೆ. ಈ ಭಿನ್ನಾಭಿಪ್ರಾಯಗಳನ್ನು ನಿಭಾಯಿಸಿಕೊಂಡು ಹೋಗುವ ಒಂದು ಕ್ರಮದ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ?
0: ಭಿನ್ನಾಭಿಪ್ರಾಯಗಳು ಇರುವುದು ಸಹಜ. ಅಭಿಪ್ರಾಯ ಭೇದಗಳನ್ನು ನಾವು ಇರಬಾರ್ದು ಅಂತ ಹೇಳುವುದಲ್ಲ, ಅದು ಬೆಳವಣಿಗೆಯ ಒಂದು ಲಕ್ಷಣ ಅಂತ ನಾನು ಭಾವಿಸ್ತೇನೆ. ಅಭಿಪ್ರಾಯ ಭೇದಗಳು ಇದ್ದ ತಕ್ಷಣಕ್ಕೆ ದ್ವೇಷ ಅಂತ ಅಲ್ಲ, ಅದು ವೈರತ್ವ ಅಂತ ಅಲ್ಲ. ನಮಗೆ ಅಭಿಪ್ರಾಯ ಭೇದಗಳು ಇರಬಹುದು, ಆದರೆ ನಮಗೆ ಸ್ವಂತಿಕೆ ಇದೆ ಅಂತ ಅರ್ಥ. ನಮಗೆ ಅಭಿಪ್ರಾಯ ಭೇದಗಳು ಇವೆ ಅನ್ನುವಾಗ ನಮಗೆ ಸ್ವಂತಿಕೆ ಇದೆ, ನನ್ನ ಅಭಿಪ್ರಾಯ ನನ್ನದು. ಆದರೆ ಇನ್ನೊಬ್ಬರ ಅಭಿಪ್ರಾಯವನ್ನು ಗೌರವಿಸುವ ಒಂದು ನಡವಳಿಕೆ ಇದೆ ಅಲ್ಲ, ಅದು ಬಹಳ ಮುಖ್ಯ. ಪ್ರತಿಯೊಬ್ಬರೂ ಇನ್ನೊಬ್ಬರ ಅಭಿಪ್ರಾಯಗಳನ್ನು ಇನ್ನೊಬ್ಬರ ವಿಚಾರಗಳನ್ನು ಯಾವಾಗ ಗೌರವಿಸ್ತಾರೋ, ಅದು ಒಂದು ಮಗುವಿನಿಂದ ಹಿಡಿದು ಒಂದು ವೃದ್ಧರವರೆಗೆ ಎಲ್ಲರೂ ಕೂಡ, ಅದು ಹೆಣ್ಣಾಗಲಿ ಗಂಡಾಗಲಿ, ಹೆಂಡತಿ ಮಾತು ಕೇಳಬೇಕಾಗಿಲ್ಲ ಅಂತ ಗಂಡ, ಗಂಡನ ಮಾತು ಕೇಳಬೇಕಾಗಿಲ್ಲ ಅಂತ ಹೆಂಡತಿ ಹೇಳಿದರೆ ಸಂಸಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮೇಷ್ಟ್ರ ಮಾತು ಕೇಳುವುದಿಲ್ಲ ಅಂತ ವಿದ್ಯಾರ್ಥಿ, ವಿದ್ಯಾರ್ಥಿ ಮಾತು ಕೇಳುವುದಿಲ್ಲ ಅಂತ ಮೇಷ್ಟ್ರು ನಿಂತರೆ ತರಗತಿ ಕೋಣೆ ಮುಂದುವರಿಲಿಕ್ಕೆ ಸಾಧ್ಯ, ಅದು ತರಗತಿ ಕೋಣೆ ಆಗುವುದೇ ಇಲ್ಲ, ಅದು ಇನ್ನೇನೋ ಆಗ್ಬೋದು. ಅಥವಾ ಅಧಿಕಾರ ಕೇಂದ್ರದಲ್ಲಿ ಇರುವವರು ನಾವು ಜನಸಾಮಾನ್ಯರ ಮಾತನ್ನು ಕೇಳುವುದಿಲ್ಲ ಅಂತಂದರೆ ಆವಾಗಲೂ ಅದು ಆಡಳಿತ ಅಂತ ಅನಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲವೂ ಕೂಡ ಸಮನ್ವಯದ ದಾರಿಯಲ್ಲಿ ಸಾಗಬೇಕಾಗಿದೆ. ಅದು ಒಂದು ರೀತಿಯಲ್ಲಿ ಜಡೆ ಹೆಣೆಯುವ ಹೆಣಿಗೆಯ ಹಾಗೆ ಆ ಮೂರೆಳೆ ಇರ್ತದಲ್ಲ, ಅದು ಒಂದಕ್ಕೊಂದು ಬೆಸೀತಾ ಹೆಣಿತಾ ಹೋಗುವಂಥದ್ದು. ಹೆಣಿತಾ ಹೆಣಿತಾ ಅದು ದೀರ್ಘ ಆಗ್ತಾ ಹೋಗ್ತದೆ. ಗಾಂಧಿ ಚರಕದಿಂದ ನೂಲನ್ನು ತೆಗೀಲಿಕ್ಕೆ ಕಲಿಸುವಾಗ ಆ ಪ್ರಕ್ರಿಯೆಯನ್ನು ಹೇಳ್ತಾರೆ. ಆ ನೂಲುವುದಿದೆಯಲ್ಲ, ನೂಲುವುದು ಮತ್ತು ಹೆಣೆಯುವುದು, ಅದು ಒಂದು ರೀತಿಯ ಒಂದು ಕಲಿಕೆ ಅನ್ನೋದನ್ನು ನಾವು ಗಮನಿಸಬೇಕು. ಅದು ಸಮಾಜವೂ ಕೂಡ ಆ ರೀತಿಯಾಗಿ ಬೆಳಿಬೇಕಾದಂಥ ಕರ್ತವ್ಯ ಕೆಲಸ ಇನ್ನೂ ಕೂಡ ಇದೆ ಅಂತ ನನಗಾದರೂ ಅನಿಸಿದೆ. ಈ ಹೆಣಿಗೆಯನ್ನು ಪ್ರಜ್ಞವೂ ಮಾಡಿದೆ, ನೀವು ಮಾಡಿದ್ದೀರಿ, ಇಲ್ಲಿ ಬಂದಂಥ ಎಲ್ಲರೂ ಕೂಡ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ ಒಂದು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಚಿಂತನೆಗಳನ್ನು ನಾವು ತಲೆಗೆ ಹುಳ ಬಿಡುವುದು ಅಂತ ಹೇಳಿ ಹೇಳ್ತೇವೆ. ಹಾಗಾದರೂ ನಾವು ಜನರಲ್ಲಿ ಒಂದು ವಿಚಾರ ಶಕ್ತಿಯನ್ನು ಪ್ರಚೋದಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ.
1: ನಿಮ್ಮ ಮಾತು ಕೇಳುವಾಗ, ಈ ಹೆಣಿಗೆಯ ಕೆಲಸದ ಬಗ್ಗೆ ನೀವು ಹೇಳುವಾಗ, ನಾವು ರೂಪಿಸಿದ ಒಂದಷ್ಟು ಸ್ವಸಹಾಯ ಸಂಘಗಳ ಮಹಿಳೆಯರು ಹಾಗೆ ಒಂದಷ್ಟು ಪುರುಷರು ನಮ್ಮ ಕಣ್ಣೆದುರು ಬರ್ತಾರೆ. ಇತ್ತೀಚೆಗೆ ನಾವು ಒಂದು ಕಡೆಗೆ ಹೋದಾಗ ಕೂಡ ಪ್ರಜ್ಞಾ ಸಲಹಾ ಕೇಂದ್ರದ ಈ ಸಂಘಟನೆಗಳ ಬಗ್ಗೆ ಮಾತು ಕೇಳಿ ಬಂತು. ಆಸರೆ ಅನ್ನುವಂಥ ಒಂದು ವಿಂಗಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಇದು ಮುಖ್ಯವಾಗಿ ವೃದ್ಧರ ಜೊತೆ ಕೆಲಸ ಮಾಡುವಂಥ ಒಂದು ವಿಂಗ್. ಈ ವಿಂಗಿನ ಒಬ್ಬರು ಪೊಲೀಸ್ ಮಹಿಳೆ ನನ್ನ ಜೊತೆ ಹಂಚಿಕೊಂಡದ್ದು ಏನು ಅಂತ ಹೇಳಿದರೆ, ಒಂದು ಬೀಟ್ ಪೊಲೀಸ್ಗಳು ವೃದ್ಧ ಮಹಿಳೆಯರನ್ನು ನೋಡಲಿಕ್ಕೆ, ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಗ್ರಾಮಗಳು ಇರ್ಬೋದು ಪಟ್ಟಣಗಳಿರ್ಬೋದು, ಏಕ ವೃದ್ಧರು ಇರುವ ಮನೆಗಳಾಗ್ತಾ ಇರುವಂಥ ಸನ್ನಿವೇಶದಲ್ಲಿ ಸರ್ಕಾರ ಒಂದು ವ್ಯವಸ್ಥೆ ಮಾಡಿರ್ತದೆ, ಈ ಬೀಟ್ ಪೊಲೀಸರನ್ನು ಆ ಮನೆಗೆ ಕಳಿಸುವಂಥದ್ದು, ಆ ಮಹಿಳೆಯರ ಸ್ಥಿತಿಗತಿ ಏನು ಅಂತ ವಿಚಾರಿಸುವಂಥದ್ದು. ನನ್ನ ಮನಸ್ಸಿಗೆ ಅವರ ಜೊತೆ ಮಾತಾಡುವಾಗ ಬಂದದ್ದು ಏನು ಅಂತ ಹೇಳಿದರೆ, ಸರ್ಕಾರ ವ್ಯವಸ್ಥೆಗಳನ್ನು ಮಾಡಿರ್ತದೆ, ಆದರೆ ವೃದ್ಧರು ಹೀಗಿದ್ದು ಕೂಡ ಅನಾಥರ ಆಗುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಾರಲ್ಲ, ಈ ಸಂದರ್ಭದಲ್ಲಿ ಇದನ್ನು ಅಂದರೆ ಒಂದು ಏರಿಯಾದಲ್ಲಿ ಒಂದು 100 ವೃದ್ಧರು ಇದ್ದಾರೆ ಅಂತ ಹೇಳಿದರೆ, ಒಬ್ಬ ಬೀಟ್ ಪೊಲೀಸಿಗೆ ಇವರ ಎಲ್ಲರನ್ನು ನಿಭಾಯಿಸುವಲ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ನೆರೆಕರೆಯವರ ಜವಾಬ್ದಾರಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಮೇಡಮ್?
0: ಹಿರಿಯರನ್ನು ಗೌರವಿಸಬೇಕು ಅನ್ನುವುದು ನಮ್ಮ ಒಂದು ಪರಂಪರೆ. ಹಿರಿಯರ ಹಿನ್ನೆಲೆಯಲ್ಲಿ ಅದನ್ನು ಗಮನಿಸಬೇಕು. ಹಿರಿಯರು ನಮ್ಮ ಸಮಾಜದ ಆಸ್ತಿ, ಅವರನ್ನು ನಿಜವಾಗ್ಲೂ ಕೂಡ ಗಮನಿಸಬೇಕಾದಂಥದ್ದು ಬಹಳ ಮುಖ್ಯ. ಎಲ್ಲವನ್ನು ಸರ್ಕಾರ ಮಾಡಬೇಕು ಅಥವಾ ಎಲ್ಲವನ್ನು ಇಲಾಖೆ ಮಾಡಬೇಕು, ಎಲ್ಲವನ್ನು ಇನ್ನೊಬ್ಬರು ಮಾಡಬೇಕು ಅಂತಲ್ಲ. ನಮ್ಮ ನೆರೆಹೊರೆಯಲ್ಲಿ ಇರುವ ಹಿರಿಯರನ್ನು ನಾವು ನೋಡಿಕೊಂಡ್ರೆ ಎಲ್ಲರೂ ಕೂಡ ಅದನ್ನು ಇಲಾಖೆಯ ಮೂಲಕವೇ ಮಾಡಬೇಕು ಅಥವಾ ಅದು ಇನ್ನೊಂದೇ ಮಾಡಬೇಕು ಅಂತ ಯೋಚಿಸದೆ, ನಮ್ಮ ಮನೆ ಪಕ್ಕದಲ್ಲಿರುವ ಹಿರಿಯರ ಬಗ್ಗೆ ನಮಗೂ ಒಂದು ಸಣ್ಣ ಕಾಳಜಿ ಇದ್ದರೆ ಅದಕ್ಕೆ ಪೊಲೀಸರೇ ಬರಬೇಕು ಅಥವಾ ಇನ್ಯಾರೇ ಬರಬೇಕು ಅಂತ ನಾವು ಯೋಚಿಸಬೇಕಾಗಿ ಇಲ್ಲ. ನೀವು ಊಟ ಮಾಡಿದ್ದೀರಾ, ಹೇಗಿದ್ದೀರಿ ಅಂತ ಒಂದು ಕೇಳಿ ಒಂದು ಕುಶಲೋಪರಿಯ ಮಾತುಗಳಿರ್ತವಲ್ಲ, ಆಚೆ ಮನೆಯಿಂದ ಈಚೆ ಮನೆಗೆ ಆಡುವಂಥ ಕುಶಲೋಪರಿಯ ಮಾತುಗಳು. ನಾವು ಗೋಡೆಗಳನ್ನು ಕಟ್ಟಿಕೊಳ್ಳದೆ ಹಾಗೆ ಇರುವುದು ಬಹಳ ಬೆಟರ್. ಆದರೆ ಅಲ್ಲಿ ಇನ್ನೂ ಒಂದು ಅಪಾಯ ಇದೆ. ವೃದ್ಧರಾದವರು ಅವರು ಎಲ್ಲರನ್ನ ನಂಬಲಿಕ್ಕೂ ಕೂಡ

0: ಸಾಧ್ಯ ಆಗುವುದಿಲ್ಲ. ಅವರಿಗೆ ಅಪನಂಬಿಕೆಗಳು ಕೂಡ ಇರ್ತವೆ. ಅಂದರೆ ಒಂದು ಇವತ್ತು ಮೋಸ ಮಾಡುವ ವಂಚನೆ ಮಾಡುವ ಸಮುದಾಯವೂ ಕೂಡ ಇದೆ. ಹಾಗಾಗಿ ಪರಿಚಿತರಾದವರು ಅವರ ಜೊತೆಗೆ ಒಂದು ಸೌಹಾರ್ದಯುತವಾಗಿ ವ್ಯವಹರಿಸಿದರೆ ಜಾತಿಯ ಧರ್ಮದ ಅಥವಾ ಪಂಗಡದ ಪ್ರದೇಶದ ಭಾಷೆಯ ಚೌಕಟ್ಟುಗಳನ್ನು ಮೀರಿ ಸೌಹಾರ್ದತೆಯಿಂದ ಇದ್ದರೆ ನಿಜವಾಗ್ಲೂ ಕೂಡ ಅದು ಒಂದು ಸಾಮಾಜಿಕ ಸಮಸ್ಯೆ ಅಂತ ಆಗುವುದಿಲ್ಲ. ಮತ್ತು ಅದರ ಜೊತೆಗೆ ಆ ಹಿರಿಯರ ಕುಟುಂಬ ಸದಸ್ಯರು ಕೂಡ ಯಾರು ಅವರನ್ನು ಗಮನಿಸ್ತಾರೆ ಅವರ ಬಗೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡು ಅವರನ್ನು ಒಂದು ಸೌಹಾರ್ದವಾಗಿ ನಡೆಸಿಕೊಂಡ್ರೆ ಅದು ತುಂಬ ಒಳ್ಳೆಯ ಕೆಲಸ ಅಂತ ನನಗಾದರೂ ಅನ್ನಿಸ್ತದೆ.
1: ಕಾಲಾನುಕ್ರಮದ ಬದಲಾವಣೆ, ಚಲನಶೀಲತೆ, ಈ ಎರಡು ನಿಂತ ನೀರಾಗದಂತೆ ಕಾಯುವ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮುಂದೆ ಇದೆ ಅನ್ನುವಂಥದ್ದು ನಿಮ್ಮ ಮಾತುಗಳಲ್ಲಿ ನಮಗೆ ಮನವರಿಕೆ ಆಗ್ತಾ ಇದೆ. ಎಲ್ಲಕ್ಕಿಂತಲೂ ದೊಡ್ಡ ಧರ್ಮ ಅಂತ ಹೇಳಿದರೆ ನಮ್ಮ ನಡುವಿನವರ ಜೊತೆ ಸಂವೇದನಶೀಲತೆಯೊಂದಿಗೆ ಮಾನವೀಯತೆಯೊಂದಿಗೆ ವರ್ತಿಸುವಂಥದ್ದು ಅನ್ನುವಂಥದ್ದು ಕೂಡ ನೀವು ಹೇಳಿದ್ದೀರಾ. ಇದೀಗ ಶಬ್ದ ಕಂಠಿದ ಸೂತಕ ಕಳೆಯುವ ಹೊತ್ತು. ನಮ್ಮ ಈ ಭರವಸೆಯ ಬೆಳಕು ಮಾಲಿಕೆಯಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ತೊಡಗಿ ಲೋಕಮಾನ್ಯರು, ಸಮಾಜ ಕಟ್ಟುವ ಕರ್ತೃತ್ವ ಶಕ್ತಿ ಉಳ್ಳವರು, ಸಾಮಾಜಿಕ ಕಾರ್ಯಕರ್ತರು, ವಿದ್ವಾಂಸರು, ಚಿಂತಕರು, ವಕೀಲರು, ಡಾಕ್ಟರು, ಭರವಸೆಯ ಕುಡಿಗಳು, ಹೀಗೆ ಹಲವಾರು ಸಂಘ ಸಂಸ್ಥೆಗಳೂ ಕೂಡ ಪ್ರಜ್ಞಾ ಸಲಹಾ ಕೇಂದ್ರದ ಹಿತೈಷಿಗಳು ಬಂದು ಹರಸಿದ್ದಾರೆ. ಇವರೆಲ್ಲರಿಗೂ ಹೃದಯಾಂತರಾಳದ ಕೃತಜ್ಞತೆಗಳು. ಮಂಗಳೂರು ಆಕಾಶವಾಣಿಯ ಸಿಬ್ಬಂದಿ ವರ್ಗ, ಕಾರ್ಯಕ್ರಮ ನಿರ್ವಾಹಕರು ನೀಡಿದ ಸಹಕಾರ, ಸಲಹೆ, ಸೂಚನೆಗಳು ಈ ಕಾರ್ಯಕ್ರಮದ ಯಶಸ್ವಿಗೆ ಮುಖ್ಯ ಮೈಲಿಗಲ್ಲು. ಇವರಿಗೂ ಧನ್ಯವಾದಗಳು. ಈ ಸಂಸ್ಥೆಯ ನಿರ್ದೇಶಕರಾದ ಹಿಡಾರಾಯಪ್ಪನ್, ಹಿರಿಯ ಲೇಖಕಿ ಬಿಎಂ ರೋಹಿಣಿ ಹಾಗೂ ನನ್ನೆಲ್ಲ ಪ್ರಜ್ಞಾ ಸಲಹಾ ಕೇಂದ್ರದ ಸಹೋದ್ಯೋಗಿಗಳು ಕೂಡ ಸಹಕಾರವನ್ನು ನೀಡುವ ಮೂಲಕ ಭರವಸೆಯ ಬೆಳಕು ಈ ಕಾರ್ಯಕ್ರಮಕ್ಕೆ ಜೀವ ತುಂಬಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವರೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವ ಹೊತ್ತಿದು. ಇನ್ನು ಕೇಳುಗರಾದ ನೀವು, ನಿಮ್ಮ ಫೀಡ್ಬ್ಯಾಕ್ ಅನ್ನುವಂಥದ್ದು ಇಲ್ಲದೇ ಇದ್ದರೆ ಭರವಸೆಯ ಬೆಳಕಾಗಿ ಈ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಕೂಡ ನಮ್ಮನ್ನು ಪೋಷಿಸಿದ ಶಕ್ತಿ ಕೇಂದ್ರ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಜ್ಯೋತಿ ಚೇಳಿಯಾರ್ ಅವರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳು.
0: ವಂದನೆಗಳು.
2: ಇದುವರೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕೊನೆಯ ಕಾರ್ಯಕ್ರಮದಲ್ಲಿ ನಿಲ್ಲದ ಪಯಣ ಭರವಸೆಯ ಬೆಳಕು ಡಾಕ್ಟರ್ ಜ್ಯೋತಿ ಚೇಳಾಯಿರು ಅವರೊಂದಿಗೆ ನಡೆಸಿದ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು ದೇವಿಕಾ ನಾಗೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನೀರ್ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 2 243268 5 243298 3 ಹಾಗೂ 243213 STD ಸಂಖ್ಯೆ 08 24. ಸಾರ್ವಜನಿಕರು ಅವರ ಕೌಟುಂಬಿಕ ವೈವಾಹಿಕ ಸಮಸ್ಯೆ ಹಾಗೂ ಆಪ್ತ ಸಮಾಲೋಚನೆಗಾಗಿ ಈ ಸಂಸ್ಥೆಯ ಸದುಪಯೋಗ ಪಡೆಯಬಹುದು.

ಆಕಾಶವಾಣಿ ಮಂಗಳೂರು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ಬಾಲಕೃಷ್ಣ ತಂತ್ರಿ ಅವರಿಂದ ವೇಣುವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಎಲ್ ಅನಂತ ಪದ್ಮನಾಭ, ಮೃದಂಗ ಮೈಸೂರು ಎಂಆರ್ ಸಾಯಿನಾಥ್, ಘಟ ತಿರುಚಿ ಕೆಆರ್ ಕುಮಾರ್. ಮೊದಲಿಗೆ ಕೇಳೋಣ ಕಂಠಚಾಪುತಾಳ ನಾಟರಾಗದಲ್ಲಿ ಪುರಂದರದಾಸರ ಕೀರ್ತನೆ ವಂದಿಸುವುದಾದಿಯಲ್ಲಿ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ಬಾಲಕೃಷ್ಣ ತಂತ್ರಿ ಅವರಿಂದ ವೇಣುವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಎಲ್ ಅನಂತ ಪದ್ಮನಾಭ, ಮೃದಂಗ ಮೈಸೂರು ಎಂಆರ್ ಸಾಯಿನಾಥ್, ಘಟ ತಿರುಚಿ ಕೆಆರ್ ಕುಮಾರ್. ಆಕಾಶವಾಣಿ ಮಂಗಳೂರು, ಸಮಯ 12:00. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟ್ರದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು.

2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ.

0: ನೀಡಲಾಗಿದ್ದು, ಬಾಕಿ ಇರುವ ಎಲ್ಲ ಚಲನ್ಗಳನ್ನು ಶೇಕಡ 50 ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ಧರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ 1 ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು, ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆಯ ಮೇಲೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈನ್ ಗೇಜಿನ ಸಮಸ್ಯೆಯಿಂದಾಗಿ ನಮಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈನ್ ಗೇಜ್ ಅಲ್ಲಿ 0 ಅಂತೇಳಿ ಬಂದಿದೆ. ಇದರಿಂದಾಗಿ ಮೂಡಿಗೆರೆಗೆ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಬೆಳೆಯನ್ನು ಸರಿಯಾಗಿ ಬರಲಿಲ್ಲ ಅನ್ನುವಂಥ ರೈತರ ದೂರು ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದು ಸತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈನ್ ಗೇಜ್ಗಳಿವೆ, ಅದರಲ್ಲಿ 102 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆ ಇದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ಹೇಳಿದ್ದಾರೆ. ನಾವು 10ರಲ್ಲಿ 15 ದಿವಸ ತಗೊಳ್ಳಿ ನೀವು, ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದ್ರು.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠ್ಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬೋ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ, ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳಿಯನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆಯಾಗೋದು ಬೇಡ, ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು?

ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು. ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ, ಈ ಗಣೆಬರಹದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ, ಎಷ್ಟು ಗೌರವಿಸುತ್ತಿದ್ದ! ಯಾವ MRPL ಕಂಪನಿಯಂತೆ ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು. ತನ್ನ ಮನೆಯಲ್ಲಿ ಬಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು. ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ. ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ, ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು. ಅಯ್ಯ ನನ್ನ ಕಂದ, ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು, ಅಮ್ಮ ಬಿಡಿಮ್ಮ ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು, ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು. ಒಳ್ಳೆಯವರು ಅಂತ ನೋಡುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಹೇಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ. ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬ ಮಾತುಕತೆಯಲ್ಲದ ಹುಡುಗ. ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸ ಬರದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತೆ. ಊಟ ತಿಂಡಿಯ ಕೊರತೆಯೇ ಇಲ್ವಂತೆ? ನಾವೇ ನೋಡಿದ್ವಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ ವಿಶ್ರಮಿಸಿಕೊಳ್ಳುವಿರಂತೆ. ಆನಂದ ಬರಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆ ಆಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದೆ ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲರ ಮಧ್ಯೆ ನಮ್ಮ ಮಗಳು ಶ್ರುತಿಯೂ BA ಮುಗಿಸಿ ಮನೆಯಲ್ಲಿದ್ದಳಲ್ಲ. ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ. ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ

ಅವನು ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ. ಅವನೆದುರು ನಾವು ಕರಗಿ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು. ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ. ಎರಡೂ ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಆತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು ಬಂದಿದ್ದರಿಂದ ಇದ್ದುದರಲ್ಲೇ ನಮಗೆ ನೆಮ್ಮದಿ. ಹೀಗಿರುವಾಗಲೇ ಶ್ರುತಿ ಬಸಿದಳು. ಮೊದಲ ಬಸಿರು ಎಲ್ಲರಿಗೂ ಸಂಭ್ರಮ. ಆನಂದನ ಮನೆಯವರೆಲ್ಲ ಕುಣಿದಾಡಿಬಿಟ್ಟಿದ್ದರು. ಮಗುವನ್ನೊಮ್ಮೆ ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊದಲ ಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆ ಇಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೇ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನು? ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನದೆ. ಒಂದಷ್ಟು ದಿನಗಳು ಕಳೆಯಲಿ. ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹೀಯುವುದು? ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ. ಚಕ್ರ ಮುರಿಯದಂತೆ, ಬಾಗದಂತೆ, ಬಿರುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ. ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ. ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ.
ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು

ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು. ಇದು ಮೂರು ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯಿತು. ಇಲ್ಲಿ ಕುಳಿತುಕೊಂಡು ಚಿಂತೆ ಬಿಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿಯಿಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನೋ? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದುಕೊಂಡವರು ಆ ದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರದಲ್ಲಿ ಅಳಿಯ ಆನಂದನನ್ನು ಹಾಸಿಗೆಯಲ್ಲಿ ಮಲಗಿಸಲಾಗಿತ್ತು. ಕಾಲುಗಳ ತುಂಬ ಬ್ಯಾಂಡೇಜ್ ಸುತ್ತಲಾಗಿತ್ತು. ಹಣೆ, ಮೂಗು, ಕೈಯೆಲ್ಲವೂ ಗಾಯ. ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ನಿದ್ದೆ ಬಂದಿತ್ತು ಅನ್ನಿಸುತ್ತದೆ. ಅಯ್ಯೋ ದೇವರೇ, ಏನಪ್ಪಾ ಇದು ಅಂದ. ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಗಂಟಲು ಕಟ್ಟಿಕೊಂಡಿತ್ತು. ಅಡಿಗೆ ಮನೆಯಲ್ಲಿದ್ದ ಆನಂದನ ತಾಯಿ ಯಾರೋ ಬಂದ ಹಾಗಾಯ್ತಲ್ಲ ಅಂತ ಹೊರಬಂದರೆ ಎದುರಿಗೆ ಬೀಗರು. ದುಃಖ ತಡೆದುಕೊಳ್ಳಲಾಗದೆ ಸೆರಗು ಬಾಯಿಗಿಟ್ಟುಕೊಂಡು ಅಳಲಾರಂಭಿಸಿದರು. ಅದೇ ಹೊತ್ತಿಗೆ ಮೆಡಿಕಲ್ಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು. ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೇಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡೋಗಿತ್ತಂತೆ. ತಲೆ ಕಾಲೆಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದು ಇದು ಆಪರೇಷನ್ ಅಂತ ಎರಡು ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು. ಬದುಕಿದ್ದೇ ಹೆಚ್ಚು ಬೀಗರೆ. ಮಗುವಿನ ಪುಣ್ಯವೋ ಏನೋ, ಕೋಮಾದಲ್ಲಿದ್ದವನಿಗೆ ಎಚ್ಚರವಾದಾಗ ನೆನಪುಗಳಿಗೇನು ತೊಂದರೆಯಾಗಿಲ್ಲ. ಪ್ರತಿದಿನ ಶ್ರುತಿ ಮತ್ತು ಮಗುವನ್ನು ಕನವರಿಸುತ್ತಾನೆ. ಫೋನ್ ಮಾಡೋಣಂದರೆ ನಮ್ಮನ್ನೂ ತಡೆಯುತ್ತಾನೆ. ಆಸ್ಪತ್ರೆಯಲ್ಲಿರುವಾಗಲಂತೂ ನಮಗೆ ಯಾರ ಬಗ್ಗೆಯೂ ಗಮನವಿರಲಿಲ್ಲ. ಬಾಣಂತಿ, ಮಗು, ನಿಮ್ಮೆಲ್ಲರನ್ನು ನೋಡೋಣ ಅಂತಂದರೆ ಇವನನ್ನು ಬಿಟ್ಟು ಬರೋದಾದರೂ ಹೇಗೆ ಬೀಗರೆ ಹೇಳಿ? ಅಳಿಯ ಬರಲಿಲ್ಲವೆಂದು ನೀವೇ ಬರಬಹುದೇನೋ ಎನ್ನುವ ನಿರೀಕ್ಷೆ ಇತ್ತು. ಆಗಲಾದರೂ ನಿಮಗೆ ವಿಷಯ ತಿಳಿಸಬಹುದಿತ್ತು ಅಂತ. ಮಗು ಅಲ್ಲಿ ಯಾರಿದ್ದಾರೆ? ಇಷ್ಟು ದೂರ ಬರುವುದಾದರೂ ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ. ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ, ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ. ಆದರೆ ಇಂಥ ಪರಿಸ್ಥಿತಿಯಲ್ಲಿರುವ ಅಳಿಯ ಮತ್ತು ಬೀಗರನ್ನು ಸುಮ್ಮನೆ ಅನುಮಾನಿಸಿದ್ದೆವಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ದರೆ ಸೊಸೆಯ ಕಾಲ್ಗುಣ, ಮಗುವಿನ ಅದೃಷ್ಟ ಚೆನ್ನಾಗಿಲ್ಲ ಅಂತೆಲ್ಲ ಯಾವ್ಯಾವುದೋ ಅನ್ನಬಾರದ ಮಾತುಗಳನ್ನೆಲ್ಲ ಆಡುತ್ತಿದ್ದರೇನೋ. ಆದರಿಲ್ಲಿ ಎಂಥ ಸಜ್ಜನರಿವರು! ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಯಾವುದಿದೆ? ಸಂಸಾರದ ಹತ್ತು ಪಟ್ಟು ಒಳ್ಳೆಯತನ ಇವರಿದೆ. ದೇವರೇ, ನಮ್ಮ ಸಂಸಾರವನ್ನು ಚೆನ್ನಾಗಿಡಪ್ಪ ಎನ್ನುತ್ತಾ ನಾಲ್ಕು ತುತ್ತು ತಿಂದರು. ಸ್ವಲ್ಪ ಹೊತ್ತಿಗೆ ಆನಂದನಿಗೆ ಎಚ್ಚರವಾಯಿತು. ಎದುರಿಗೆ ಮಾವನನ್ನು ಕಂಡಾಗ ಕಣ್ಣು ಮಂಜಾಯಿತು. ಕೈ ಹಿಡಿದು ಭಾವುಕನಾದ. ಮಗನಂತೆ ಅಕ್ಕರೆ ತೋರುತ್ತಿದ್ದವರನ್ನು ಸಾಕುವ ಜವಾಬ್ದಾರಿಯನ್ನು ತಾನು ಹೊರಬೇಕಿತ್ತು. ಆದರೆ ಭಗವನ್ ಇದೇನು ಮಾಡಿಬಿಟ್ಟ? ಮನಸ್ಸು ಗೊಂದಲಗಳ ಗೂಡಾಗಿ ತಲೆ ಆ ಕಡೆ ತಿರುಗಿಸಿ ಕಣ್ಣೀರಾದ. ವಿಠಲ ಮೂರ್ತಿಗಳು ಹೇಳಿದರು, ನೀನು ಬರದೇ ಇದ್ದದ್ದು ನೋಡಿ ನಾವೇನೋ ಅಂದುಕೊಂಡೆವು. ಇಲ್ಲಾಗಿರೋದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದದ್ದಾಯಿತು. ದೇವರು ದೊಡ್ಡವನು. ನನ್ನ ಮಗನನ್ನು ಮತ್ತೆ ನನ್ನ ಮಡಿಲಿಗೆ ಮರಳಿಸಿದ್ದಾನೆ. ಬೀಗರ್, ನಿಮ್ಮ ಮನೆ ಮನಸ್ಸುಗಳನ್ನು ನೋಡುವಾಗ ನನಗರ್ಥವಾಗುತ್ತಿದೆ. ನೀವು ಹೇಗೆ ತಾನೇ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಮ್ಮಲ್ಲಿಗೆ ಬರುವುದು?
ಅದಕ್ಕಾಗಿ

0: ಬರುವವರ ನಾನೇ ನನ್ನ ಮಗಳು ಮತ್ತು ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಬೀಗತಿಯವರೇ, ಬಾಣಂತಿ ಕೆಲಸವನ್ನು ಮಾಡಲು ನಿಮ್ಮಿಂದಾಗದು. ಅದಕ್ಕೆ ನನ್ನ ಹೆಂಡತಿ ಒಂದಷ್ಟು ದಿನಗಳವರೆಗೆ ಇಲ್ಲೇ ಇರಲಿ, ನಾನು ಇರುವೆ. ಹೇಗೂ ಅಳಿಯನ ಸೇವೆ ಮಾಡಿದ್ದವಳಲ್ಲವೇ, ಇಲ್ಲೂ ಸ್ವಲ್ಪ ನಿಮಗೆ ಸಹಾಯವಾಗಲಿ. ಮಗಳಿಗೂ ಗಂಡನ ಜೊತೆ ಇದ್ದಂತೆ ಆಗುತ್ತದೆ. ನಾನು ಬೀಗರಿಬ್ಬರು ಮೊಮ್ಮಗುವಿನ ಮುಖ ನೋಡಿ ನಮ್ಮ ದುಃಖವನ್ನು ಮರೆಯುತ್ತೇವೆ. ನಂದನವನದಂತೆ ಇದ್ದ ಈ ಮನೆ ಮತ್ತೆ ಹಾಗೆಯೇ ಆಗಬೇಕು. ಅಲ್ಲಾದರೆ ಬಾಡಿಗೆಯ ಸಾರವಿದೆ. ನಾಯಿ ಬೆಕ್ಕುಗಳಿಗೆ ಒಂದಷ್ಟು ದಿನ ಅನ್ನ ಹಾಕುವ ಕೆಲಸವನ್ನು ಅವರು ನೋಡಿಕೊಳ್ಳುತ್ತಾರೆ. ಏನಂತೀರಿ ಆನಂದ? ನಿನ್ನ ಹೆಂಡತಿ ಮಗು ಬರಲೇನು ಇಲ್ಲಿಗೆ ಅಂದಾಗ ಮೂವರ ಮುಖದಲ್ಲೂ ನಕ್ಷತ್ರ ಹೊಳಪಿನ ನಗು. ಮನೆಯೊಳಗೆ ಕಾಲಿಡುತ್ತಾ ಮೂರ್ತಿಗಳು ಯೋಚಿಸಿದರು. ಸದ್ಯ ಅಳಿಯನ ಮನೆಗೆ ಹೋಗಿ ಬಂದ ವಿಷಯವನ್ನು ಈಗ ಹೇಳುವುದು ಬೇಡ. ನಾಳೆ ನಾನು ಅವಳ ತಾಯಿಯೂ ಸೇರಿ ಮಗಳನ್ನು ಗಂಡನ ಮನೆಗೆ ಹೊರಡಿಸುವ ಕೆಲಸವನ್ನು ಮಾಡೋಣ. ಅಲ್ಲಿಗೆ ಹೋಗುವುದೆಂದರೆ ಬಾಣಂತಿಗೆ ಸಂತೋಷ ಆಗದೇ ಇರುತ್ತದೆಯೇ? ಒಂದು ವಾರದಲ್ಲಿ ಅವಳು ಮೈಕೈ ತುಂಬಿಕೊಂಡು ಚೆನ್ನಾಗಾದರೆ ಸೀದಾ ತಡ ಮಾಡದೆ ಕರೆದುಕೊಂಡು ಹೋಗುವುದೇ ಸರಿ ಎಂದು ನಿರ್ಧರಿಸಿ ಸ್ನಾನ ಮುಗಿಸಿ ಮಗುವಿನ ಮುಖ ನೋಡಲು ಮೂರ್ತಿಗಳು ಬಾಣಂತಿ ಕೋಣೆಯೊಳಕ್ಕೆ ಹೋದರು.
1: ಇದುವರೆಗೆ ಸುಲೋಚನಾ ಪಚ್ಚಿನಡ್ಕ ಅವರು ಪ್ರಸ್ತುತಪಡಿಸಿದ ಕತೆ ಹೃದಯಾನುರಾಗ ಕೇಳಿದಿರಿ. ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಅಲ್ಲಿಗೆ ಮತ್ತೆ ತೆರಳಬೇಕು. ಅಲ್ಲಿಗೆ ಮತ್ತೆ ತೆರಳಬೇಕು, ಕನಸಿನ ಕಸದ ರಾಶಿಯ ಅಗೆದು ಅಲ್ಲಿ ಮುಣಾಗಲು ಹೊರಟ ಅವರಿವರ ಮಾತುಗಳು ತರೆಗೆಲೆಗಳಂತೆ ಇನ್ನೂ ಸದ್ದು ಮಾಡುವುದನ್ನು ಕೇಳಬೇಕು ನೀನು. ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋಗರೆದ ನಿನ್ನ ಮನಸ್ಸು ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದು ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಬಿಕ್ಕಳಿಸಿದ ಅಳುವು ಕೇಳುವುದು, ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಇಂದಿನ ಜೊತೆಗಾರರ ನಂಬಿಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಹಿಂತಿರುಗಿ ನೋಡಲೇಬೇಕು ಎಂದು ಮತ್ತೆ ಮುಂದುವರಿಯಲು ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ನನ್ನ ಮುಂದಿನ ಕವನ

0: ಕೊನೆಗೂ ಶೀರ್ಷಿಕೆ ದೊರಕಲಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಇವಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಎಂದಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡ ದೊರೆತ ಪುಳಕವದು. ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡ ದೊರೆತ ಪುಳಕವದು. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಅವಕಾಶವು ಕಿರಿದಾಗಿರಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದರೂ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ನಿದಿರೆ ದೂರ ತೀರವಾದಾಗ ಸ್ನೇಹ ಸುಳಿವ ನೆನಪಿನ ನೌಕೆಯೊಳು ಅವನೇ ನಾವಿಕನಾಗಿದ್ದ. ಪ್ರೇಮ ಲೋಕದ ಚಿತ್ರದಲ್ಲಿ ನೆನಪು ನೇಯುವ ಕಥೆಯೊಳಗೆ ಪ್ರೇಮದ ಅಮಲಿನಲ್ಲಿರೆತು ಕರಗಿದ ನೆರಳಿನಂತೆ ಪ್ರೀತಿಯ ಕಾವ್ಯವೊಂದು ಹಾಡಾಗಿ ರಾಗವಾದ ದನಿ ಆಲಾಪಿಸಿದಾಗ ಕೊನೆಯಲ್ಲೂ ಶೀರ್ಷಿಕೆ ದಕ್ಕಲೇ ಇಲ್ಲ.
1: ಇದುವರೆಗೆ ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು. ಕೇಳುಗರೇ ಗಮನಿಸಿ, ಇದೊಂದು ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಮುಂದಿನ 3 ಗಂಟೆಗಳ ಅವಧಿಯಲ್ಲಿ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಕೆಲವೆಡೆಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇದರಿಂದ ಕೆಲ ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ ಹಾಗೂ ದುರ್ಬಲ ಮರಗಳ ಕೊಂಬುಗಳು ಮುರಿಯುವ ಸಾಧ್ಯತೆ ಇದೆ. ತೆರೆದ ಪ್ರದೇಶಗಳಲ್ಲಿ ಇಟ್ಟಿರುವ ಬೆಳೆಗಳಿಗೂ ಹಾನಿಯಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸಾಧ್ಯವಾದಷ್ಟು ಮನೆಯೊಳಗೆ ಇರಿ, ಮರಗಳ ಕೆಳಗೆ ಆಶ್ರಯ ಪಡೆಯುವುದನ್ನು ತಪ್ಪಿಸಿ ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸಿ ಎಂದು ಹವಾಮಾನ ಇಲಾಖೆ ಮನವಿ ಮಾಡಿದೆ. ಇದು ಭಾರತೀಯ ಹವಾಮಾನ ಇಲಾಖೆಯ ಪ್ರಕಟಣೆ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ರಾಗತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30 ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
1: ಲೋಕದ ಅರಿವಿನ ಇರವನ್ನು ತೆರೆದು ತೋರಿಸುತ್ತಾ ತನ್ನ ಅನಂತ ಕಿರಣಗಳ ಮೂಲಕವಾಗಿ ಅನಂತ ಸಂದೇಶವನ್ನು ಕೊಡುತ್ತಿರುವ ತ್ರಿಮೂರ್ತ್ಯಾತ್ಮಕನಾದಂತಹ ಭಗವಾನ್ ಸೂರ್ಯನಾರಾಯಣನ ವಂಶ ನಮ್ಮದು. ಧಿಯೋಯೋನ ಪ್ರಚೋದಯಾತ ಎನ್ನುವ ವೈದಿಕವಾದ ಉನ್ನತೋನ್ನತವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರ. ಅದಕ್ಕೆ ಅಧಿಷ್ಠಾತೃವಾದವನು ನಮ್ಮ ವಂಶದ ಮೂಲ ಪುರುಷ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
2: ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8:00 ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000.
2: ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ಇಂದು ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಮೇಡಮ್, ಈಗ ಡಿಸ್ಫೇಜಿಯಾ ಅಂತಂಥೇಳಿ ಒಂದು ಕಾಯಿಲೆ, ಅಂದರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದರೆ ಏನು ಮೇಡಮ್?
2: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 ಯು ಎಸ್ ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿರ್ಬೋದು, ಅನ್ನನಾಳದಲ್ಲಿರ್ಬೋದು, ಯಾವುದೇ ಒಂದು ಥರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡುಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
1: ಅಂದ್ರೆ ನುಂಗುವ ಸಮಸ್ಯೆ,
2: ನುಂಗುವ ಸಮಸ್ಯೆ.
1: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತ ಸಮಸ್ಯೆ ಬರಬೇಕಂದ್ರೆ?
2: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ,

0: ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದರಲ್ಲಿ ಏನಾಗುತ್ತೆ ನಿಧಾನ ಆಗುತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದೌಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಇದು ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರ್ ಆಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗುತ್ತೆ.
1: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು, ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
0: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನೊಂದು ತೊಂದರೆ, ನಾವು ಡಿಸ್ಫೇಜಿಯಾ ಅಂತ ಏನ್ ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮ ಬರ್ಬೋದು. ಹೇಗೆ ನಾವು ಅದನ್ನು ಕಂಡುಹಿಡಿತೀವಿ ಅಂತಂದರೆ, ಪೇಷಂಟ್ಗಳು ಏನು ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನನಗೆ ನುಂಗೋದಕ್ಕೆ ಆಗ್ತಾ ಇಲ್ಲ, ಅಗಿಯೋದಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ ಶುರು ಮಾಡಕ್ ಮುಂಚೆ ಅಥವಾ ನುಂಗ್ ಆದ್ಮೇಲೆ ನಂಗೆ ಕೆಮ್ಮು ಬರುತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ, ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬೋದು ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳಕ್ಕೆ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ಥರ ತೊಂದರೆಯಿಂದ ರೋಗಿಗೆ ನುಂಗೋದಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
1: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ಗಳು ಹೇಗೆ ಎಂತೆಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
0: ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಎಲ್ಲ ಥರ ಪೇಷಂಟು ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಣ್ಣ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ, ಅವರಲ್ಲೂ ಸಹ ಈ ಥರ ನುಂಗುವಿಕೆ ತೊಂದರೆ ಇರೋರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ಥರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
1: ಅಂದರೆ ಈ ಒಂದು ಚಿಕಿತ್ಸೆಯಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ, ಈಗ ಈ ರೀತಿಯಾಗಿ ರೋಗಿಗಳನ್ನು ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂತಹ ಮೆಥಡ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ, ಗುಳಿಗೆಗಳನ್ನು ತೊಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂಥ ಚಿಕಿತ್ಸೆ ಕೊಡ್ತೀರಿ, ಈ ಗುಳಿಗೆ ಇಲ್ಲದೆ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
0: ಹೌದು ಸರ್, ಈ ಡಿಸ್ಫೇಜಿಯಾ ಪ್ರಾಬ್ಲಮ್ಗೆ ಮೆಡಿಸನ್ನಿಂದ ನಾವು ವಾಸಿ ಮಾಡಕ್ಕ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು, ಅಂದರೆ ನಾವು ಡಿಗ್ಲೂಟಾಲಜಿಸ್ಟ್ ಡಿಸ್ಫೇಜಿಯಾಲಜಿಸ್ಟ್ ಅಂದರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನು ಮಾಡ್ತೀವಿ, ಈ ಥರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡೋಕ್ಕೆ ಆಗಲ್ಲ, ಅವ್ರಿಗೆ ಬೇರೆ ಬೇರೆ ಆ ಥರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ನ ಟ್ರಿಗರ್ ಮಾಡೋಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತು ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು ಸರ್. ಆ ಥರ ಮಾಡೋದ್ರಿಂದ ಮತ್ತು ಆಹಾರ ಪದಾರ್ಥದಲ್ಲಿ ದ್ರವ ಆಹಾರ ತಗೊಳ್ಳೋಕೆ ಕಷ್ಟ ಆಯಿತು ಅಂದರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯಿತು ಅಂದರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ, ಈಗ ಕತ್ತನ್ನು ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ಥರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ಲದೆ ನುಂಗ್ಬೋದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನಿಂದ ನಾವು ವಾಸಿ ಮಾಡೋಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
1: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
0: ಹೇಳ್ತೀವಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ಮ ಬರೋದು, ಯಾವಾಗ

0: ಕೆಮ್ಮರುತ್ತೆ, ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮರುತ್ತೆಪ್ಪ, ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ, ವೆಯ್ಟ್ ಲಾಸ್ ಆಗತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗತ್ತೆ, ಆಮೇಲೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
1: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ, ಗಂಟಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು ಅವಾಗ.
0: ಕೆಲವ್ರಿಗೆ ಏನಾಗುತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದರೆ ಏನೋ ಗಂಟಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ಕಾಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರೂ ಕೂತಿದ್ದೀಯಾ ಅಥವಾ ಅಭ್ಯಾಸನ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನ ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್ಕಾಗತ್ತೆ.
1: ಓಕೆ, ಅದು ಸುಮ್ಮನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದ್ದಾರೆ ಅಂತಂದ್ರೂ
0: ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದೇ ಒಳ್ಳೇದು.
1: ಚೆಕಪ್ ಮಾಡಿಸ್ಕೊಳ್ಳೋ ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
0: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಅಂತೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ, ವಯಸ್ಸಾದವ್ರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಹೋಗೋದು ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
0: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮರುತ್ತೆ, ತಗೊಂಡ ಕೆಮ್ಮರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ, ಟ್ಯೂಬ್ ಹಾಕ್ತಾರೆ. ಅವ್ರೇನ್ ಮಾಡ್ತಾರೆ, ಆಮಿಂದ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗ್ರ ಪದಾರ್ಥಗಳು, ಎಲ್ಲ ಪದಾರ್ಥಗಳು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬೋದು.
1: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗುತ್ತೆ, ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
0: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್, ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ
1: ಆಗುತ್ತೆ. ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂಥ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ ಅಂದ್ಕೊಳ್ಳೋಣ. ಅಂದರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ ಇನ್ಹೇಲರ್ ಇರುತ್ತೆ ನೋಡಿ, ಆ ರೀತಿ
0: ಇಲ್ಲ ಸರ್. ಇದು ಮೆಡಿಕಲ್ ಕಂಡೀಷನ್, ಆಮೇಲೆ ಸರಿಗೆ ಮಾಡಲಿಲ್ಲ ಅಂದರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
1: ಅವ್ರನ್ನ ಮಾಡದೇನೆ
0: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇ, ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ, ಮನೇಲಿ ನಾವು ಹೇಳದ ಡೈರೆಕ್ಷನ್ ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡೋಕೆ ಹೋದ್ರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
1: ಈ ನುಂಗುವಿಕೆ ಸಮಸ್ಯೆಯನ್ನ ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ ಏನು ಮಾಡಕ್ ಸಾಧ್ಯ?
0: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶುವಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ ಟು ಈಚ್ ಅದರ್. ಅಂದರೆ ನುಂಗುತ್ತಾ ಇರಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ, ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯ್ತು ಅಂದ್ರೆ ಎರಡು ಕೆಲಸ ಮಾಡುತ್ತೆ, ಹಾಗೇನಾಗುತ್ತೆ ಕೆಮ್ಮ ಸಿಕ್ಕಾಪಟ್ಟೆ ಕೆಮ್ತೀವಿ. ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ, ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ, ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡಕ್ ಶುರು ಮಾಡಿ.
1: ಮಾತಂತೂ ಬಿಡಲ್ಲ ಯಾರು ಕೂಡ ಆ ಟೈಮಲ್ಲಿ, ಒಂಚೂರು ನೋಡಿ ಮಾತಾಡ್ಬೇಕು, ನೋಡಿ ಮಾತಾಡ್ತಾ ಇರ್ತೀವಿ ಆ ಟೈಮಲ್ಲಿ, ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
0: ಆಮೇಲೆ ಟಿವಿ

0: ನೋಡ್ತಾ ತಿಂತಿದ್ದೇನಾಗತ್ತೆ ನಮಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ಗೆ ಒಳಗಡೆ ಏನಾಗ್ತಿದೆ ಸುಮ್ಮನೆ ಮಾಮೂಲಿ ಆಗ್ಬಿಟ್ಟಿರುತ್ತೆ
1: ಸರಿ, ಎಲ್ಲ
0: ಏನು ತಿಂದ್ರು ಗೊತ್ತಿರಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೇನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ ಆವಾಗ ನಮಗೆ ಸಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗಿದೆ ಜಗಿದೆ ತಿನ್ನಬೇಡಿ. ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯಿತು ಅಂದರೆ ನೀರು ಕುಡೀರಿ. ಸುಲಭವಾಗಿ ಒಳಗಡೆ ಹೋಗೋದಕ್ಕೆ ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಕ್ಕೆ ಸರಾಗ ಆಗತ್ತೆ.
1: ಈಗ ಮೇಡಮ್, ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು.
0: ನಿಜವಾಗ
1: ತುಂಬಾ ವಯಸ್ಸಾದವರಿಗೆ ಜಿಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ, ಆವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನ ಬಳಸ್ತಾರೆ.
0: ಹೌದು,
1: ಆ ರೀತಿಯಾದಂತಹ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರ್ಬೋದಾ ಅಂತ. ಈಗ ಉದಾಹರಣೆ ನುಂಗೋದಪ್ಪ, ರಾಗಿ ಮುದ್ದೆ ನುಂಗೋದು,
0: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪು ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ದು ಮಾಡ್ಕೊಳ್ಳಿ. ಏನಾಗುತ್ತೆ ವಯಸ್ಸಾದವ್ರಲ್ಲಿ 65-70 ವರ್ಷ ಆದ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ ಅಂದರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದಾಗೇನು ಮಾಡ್ತೀವಿ ನಾವು ಯಾವ ಥರ ಅಂದರೆ, ನಾವು ಹ್ಯೂಮನ್ ಬೀಯಿಂಗ್ಸು ನಮಗೆ ನಾವೇ ಸ್ಟ್ರಾಟಜಿನ ಕಂಡುಹಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ಕಾಗಲ್ಲ ಅಂದರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡ್ಕೋತೀವಿ, ಪೌಡ್ರು ಮಾಡ್ಕೋತೀವಿ. ಆ ಥರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡುಹಿಡ್ದು ನುಂಗೋದಕ್ಕೆ ಶುರು
1: ಮಾಡ್ತೀವಿ.
0: ಇಲ್ಲ ಅದು ಕಷ್ಟ ಆಗತ್ತೆ ಸರ್ ಅದು, ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ ರಾಗಿ ಮುದ್ದೆನು ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ಮ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದರೆ ಪೌಡ್ರ್ ಮಾಡಿ ತಗೊಳ್ಳಿ, ಮೆತ್ತಗಿರೋದು ತಗೊಳ್ಳಿ, ಸಾಫ್ಟ್ ಆಗಿರೋದು ತಗೊಳ್ಳಿ, ಅದನ್ನು ಅಡ್ವೈಸ್ ಮಾಡ್ತೀವಿ ನಾವು.
1: ಈಗ ಈ ರೀತಿಯಾದಂಥ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ, ಆದರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮಿಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
0: ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ ಅಂದರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತೆ. ಅದು ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾಗುತ್ತೆ, ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
1: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು, ಆದ್ರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ, ಅವರು ಮತ್ತೆ ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು,
0: ಹೌದು
1: ಏನು ಮಾಡಬೇಕು?
0: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ಮದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ, ಪಬ್ಲಿಕ್ ಅವೇರ್ನೆಸ್ ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂಥ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡಲ್ಲಿ ಹಳ್ಳಿಗಳ ಸೈಡಲ್ಲಿ ಏನಾಗುತ್ತೆ, ಡಾಕ್ಟರ್ಲೂ ಸಹ ಅವೇರ್ನೆಸ್ ಬೇಕು. ಅಂದರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ಥರ ಪೇಷಂಟ್ ಬಂದರೆ ರೆಫರ್ ಮಾಡಬೇಕು, ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರೂ ಸಹ ತಿಳುವಳಿಕೆ ಮೂಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರುತ್ತೆ ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗಬೇಕು. ಸಿ ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕು, ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ ಅದು ಉತ್ತಮ ಆಗಬೇಕು, ಅಷ್ಟೇ ಬೇಕಾಗಿರೋದು ನಮಗೆ.
1: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ
0: ನಮ್ಮ ಹತ್ರ
1: ಕಳಿಸ್ಕೊಳ್ಳೇಬೇಕು, ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ.
0: ಡೆಫಿನೆಟ್ ಆಗಿ
1: ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೇ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಎಫೆಕ್ಟು, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ.

0: ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಗುಳಿಗೆಗಳಿಲ್ದೇನೆ ಏನು ಸರಿಪಡಿಸಕ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆನಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ, ಅದನ್ನು ಮಾತಾಡುವಾಗ ಇನ್ನೊಂದು ಏನಾದರೂ ಸಾಧನ ಬೇಕಾ, ಒಂದಕ್ಕೊಂದು
1: ಲಿಂಕ್ ಇರತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ ನಾನು, ಈಗ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
0: ಡಿಗ್ಲೋಟಾಲಜಿಸ್ಟ್
1: ನಾವು ಡಿಸ್ಫೇಜಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
0: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರಗೊರಗೊರಗೊರ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿನಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
1: ಹೌದು,
0: ಅಂದ್ರೆ ಸಾಮಾನ್ಯ ಧ್ವನಿ ಎಲ್ಲ ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತ ಹೇಳಿ.
1: ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೆ ಮೇನ್ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡಿಡಿತೀವಿ. ನಾವು ಕಂಡುಹಿಡಿದು ಯಾಕೆ, ಏನು, ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತೆ.
0: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರ್ಗೆ ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೊ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೊ ವಾಯ್ಸ್ ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರು ಎಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
0: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ, ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಇವ್ರು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗೋಲ್ಲ ಇವರು ಅಂತಂತ ಹೇಳಿ, ಇವರಲ್ಲಿ ಏನ್ ಯಾವ ರೀತಿ
1: ಜಾಸ್ತಿ? ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದ್ರೆ ಮಾಯಿಶ್ಚರೈಸ್ ಆಗಿರ್ಬೇಕು ಅದು. ಹಾಗೇನೆ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟೀಯಲ್ಲಿ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ, ಅದು ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
0: ಈಗ ಧ್ವನಿ ತುಂಬಾ ಒಣಗಿರ್ತದೆ, ಅವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ?
1: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆ ನನ್ನ ನಾಲ್ಗೆ, ನನ್ನ ಬಾಯಿನ ಹಿಂಭಾಗ, ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನಗೆ ಇನ್ನು ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೇನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, ಅವಾಗ ಹೇಳ್ತೀವಿ ಪ್ರತಿ ಸಲೀನು ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರೂ ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಅವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ
0: ನುಂಗುವಿಕೆನೂ
1: ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
0: ವಿಪರೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರಬಹುದು, ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನೂ ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ?
1: ಆಗ್ಬೇಕು ಅಂತೇನಿಲ್ಲ, ಆದ್ರೂ ಆಗಬಹುದು, ಆಗ್ಬೇಕು ಅಂತ ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್ಸದು, ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ ನ ನೋಡ್ಲೇಬೇಕು, ಅದ್ರ ಏನ್ ಟಿಪ್ಸ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಲೇಬೇಕು. ಅವಾಗ್ಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲೆ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗಿಬೇಕ ತೊಂದ್ರೆ ಇರ್ಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನು ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳಕ್ ಆಗಲ್ಲ.
0: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೇ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟ್ ನಿಮ್ ತರ ಈಗ ಡಿಗ್ಲೋಟಾಲಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂತಹ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
1: ಡೆಫಿನೆಟ್ ಆಗಿ
0: ತಿಳ್ಕೋಬೇಕಾಗತ್ತೆ ಅಂತ.
1: ಹೌದು, ಯಾಕೆ ಅಂದ್ರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರ್ಲೇಬೇಕು. ಯಾಕೆಂದ್ರೆ ಎಲ್ಲ ನಾವು ಹೇಳ್ತೀವಲ್ವಾ, ಎಲ್ಲ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ ಅಂದ್ರೆ. ನುಂಗುವಿಕೆ ತೊಂದರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷಂಟ್ನ ರೋಗಿ

0: ರೋಗಿಗಳನ್ನ. ಸಮಸ್ಯೆ ಅಂದ್ರೆ ನಾಲ್ಕು ಜನ ಇರೋ ಕಡೆ ಹೋಗಿ ಊಟ ಮಾಡಕ್ಕೆ ಸಂಕೋಚ ಪಡ್ತಾರೆ. ಎಲ್ಲಾರು ಪ್ಲೇಟ್ ಅಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನಂಗೆ ನುಂಗಕ್ ಆಗಲ್ವಲ್ಲ, ಅಗಿಯೋಕ್ ಆಗಲ್ವಲ್ಲ, ನುಂಗಿದ್ರೆ ಜೊಲ್ಲು ಬರತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗದೆ ಬೇಡಪ್ಪ, ಊಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ. ನಮ್ಮ ಏನ್ ಮಾಡ್ತಾರೆ, ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನ್ ಮಾಡ್ತಾರೆ, ಕಮ್ಮಿ ಮಾಡ್ಬಿಡ್ತಾರೆ. ಇದೇನಾಗತ್ತೆ, ಅವರಿಗೆ ತೊಂದರೆ ಅಲ್ದೇನೆ ಮನೆಯವ್ರಿಗೂ ಸಹ. ಈಗ ಅವ್ರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗ್ದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪರೇಟ್ ಆಗಿ ಅಡ್ಗೆನೂ ಮಾಡ್ಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡ್ಬೇಕಾಗಿ ಬರುತ್ತೆ. ಮಸಾಲೆ ರಹಿತ ಪದಾರ್ಥಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಏನಾಗತ್ತೆ, ಈ ತರ ಸ್ಥಿತಿ ಇದ್ದಾಗ ಇದು ತುಂಬಾ ಸೀರಿಯಸ್ ಕಂಡೀಷನ್
1: ಬೇಕಾಗುತ್ತೆ. ಬದುಕಿರೋದಕ್ಕೆ ಎಲ್ಲಿಗಾರ
0: ಹೋದ್ರೆ ಊಟ ಮಾಡದೆ ನಾವು ಎಂಜಾಯ್ ಮಾಡ್ತೀವಿ. ಇತರ ಫ್ಯಾಮಿಲಿಯಲ್ಲಿ ಎಲ್ಲಾರು ಬಂದಾಗ ಏನ್ ಅಡ್ಗೆ ಇವತ್ತು, ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡ್ಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ತರ ಆಗುತ್ತೆ.
1: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನ ತೊರಿತಾರೆ, ಜಾಸ್ತಿ ತಿನ್ನೋಗಿಲ್ಲಪ್ಪ ಅಂತಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನ ನುಂಗುವ ಸಮಸ್ಯೆ ಇದೆಯಲ್ಲ, ಅಲ್ಲಿಂದನೇ ಶುರು ಆಗುತ್ತೆ.
0: ನುಂಗೋಕೇನೆ ಒಂದು ಕಷ್ಟ ಆಯ್ತು ಅಂದ್ರೆ ಇಗ್ನೋರ್ ಮಾಡ್ಬೇಡಿ. ಅದಕ್ಕೆ ಗ್ಯಾರಂಟಿ, ನೀವು ನಿಮ್ಮ ಫಿಸಿಷಿಯನ್ಸ್ ನ ಕಾಣಿ, ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಡಿಕ್ಲೂಟಾಲಜಿಸ್ಟ್ ಹೋದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
1: ಆಯ್ತು. ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ, ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತೆ ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನ ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದಗಳು ಸರ್. ಧನ್ಯವಾದಗಳು.

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನುಂಗುವ ಸಮಸ್ಯೆ ಡಿಸ್ಪೇಜಿಯಾ ಕುರಿತಾಗಿ ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಧನವನ್ನು ಅಂದರೆ ವಿದ್ಯುತ್ತನ್ನು ಬಳಕೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ಭಾರತದಲ್ಲಿ ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯುತ್ತಿನ ಅವಶ್ಯಕತೆಯು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದರೆ ಭಾರತ ನೈಸರ್ಗಿಕವಾಗಿ ದೊರೆಯುವಂತಹ ಸೌರಶಕ್ತಿಯ ಬಳಕೆಯಲ್ಲಿ ಜಗತ್ತಿನಲ್ಲೇ 5ನೇ ಸ್ಥಾನದಲ್ಲಿದೆ. ಅಂದರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಸೌರ ಇಂಧನದ ಉತ್ಪಾದನೆಯ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 GW ಸೌರ ವಿದ್ಯುತ್ತನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು. ಅಂದರೆ ಸಾಂಪ್ರದಾಯಿಕ ನೈಸರ್ಗಿಕ ಇಂಧನದ ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಆ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನು ಆರಂಭ ಮಾಡಿತು. ಇದರ ಪ್ರಕಾರ ಮನೆಯ ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಂದರೆ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸಿ ಇಂಧನದ ಉತ್ಪಾದನೆಯನ್ನು ಮಾಡಿ ದೇಶವನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಹಾಗಾದರೆ ಈ ಸೂರ್ಯಘರ್ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದನ್ನು ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಮನೆಯ ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನು ನೀಡುತ್ತೆ. ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೋ ಆ ವೆಚ್ಚದ

ಮೇಲೆ ಶೇಕಡ 60%ವರೆಗೂ ಸಬ್ಸಿಡಿಯನ್ನ ನೀಡಲಾಗುತ್ತೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ ವರೆಗಿನ ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನವನ್ನು ಕೂಡ ಪಡೆಯಬಹುದು. ಅಂದರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ನೀವು ಅಳವಡಿಸ್ತೀರಿ ಅಂತ ಅಂದರೆ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸ್ತೀರಿ ಅಂದರೆ 60,000 ರೂಪಾಯಿ. ಹಾಗೆ 3 ಕಿಲೋವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸೋದಕ್ಕೆ ಮುಂದಾದರೆ 78,000

ರೂಪಾಯಿ. ಹಾಗೆ 3 ಕಿಲೋವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಸೋದಕ್ಕೆ ಮುಂದಾದ್ರೆ 78,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ನಿಮಗೆ ಕೊಡುತ್ತೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಈ ಸೌರ ಫಲಕಗಳನ್ನ ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ ನಷ್ಟು ವಿದ್ಯುತ್ ಅನ್ನ ಉಚಿತವಾಗಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನ ಪಡೆಯಬಹುದು. ಈ ಸೂರ್ಯಘರ್ ಯೋಜನೆಯಿಂದ ದೇಶಕ್ಕೆ ಬಹಳ ಅನೇಕ ಪ್ರಯೋಜನಗಳನ್ನ ನಾವು ಪಡಿತೇವೆ. ಭಾರತ ಜಗತ್ತಿನಲ್ಲಿ ಆಗ್ಲೇ ಹೇಳಿದಾಗೆ ಅತಿ ಹೆಚ್ಚು ವಿದ್ಯುತ್ ಅನ್ನ ಬಳಕೆ ಮಾಡುವ ದೇಶಗಳಲ್ಲೊಂದು. ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಇದರ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂದ್ರೆ 30 ಪಟ್ಟು, 1-2 ಪಟ್ಟಲ್ಲ 30 ಪಟ್ಟು ಸೌರ ವಿದ್ಯುತ್ ಅನ್ನ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿ ಕಲ್ಲಿದ್ದಲಿನ ಮೇಲಿನ ಅಥವಾ ಬೇರೆ ಇಂಧನದ ಮೇಲಿನ ಅವಲಂಬನೆಯನ್ನ ತಗ್ಗಿಸಬೇಕು. ಆ ಮೂಲಕ ನೈಸರ್ಗಿಕವಾಗಿ ಉಚಿತವಾಗಿ ಸಿಗುವಂತಹ ಸೂರ್ಯನ ಶಕ್ತಿಯಿಂದ, ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡಿ ಈ ಮೂಲಕ ಭಾರತವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು. ಆತ್ಮ ನಿರ್ಭರ ಭಾರತ ಅನ್ನುವಂತಹ ಯಾವ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆಯೋ ಅದನ್ನ ಸಾಕಾರ ಮಾಡಬೇಕು ಅನ್ನುವಂತಹ ಗುರಿಯನ್ನ ಸೂರ್ಯಘರ್ ಯೋಜನೆ ಹೊಂದಿದೆ. ಈ ಯೋಜನೆಯಿಂದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪ್ರಯೋಜನವನ್ನ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಮನೆಯ ಛಾವಣಿಯ ಮೇಲೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದ್ರಿಂದ ಹೆಚ್ಚುವರಿಯಾಗಿ 30 ಗಿಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಅಂದಾಜಿದೆ. ಮನೆ ಮಂದಿ ತಮ್ಮ ತಿಂಗಳ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಬಹುದು. ಹಾಗೆ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯನ್ನ ಈ ಯೋಜನೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಯಾವುದೇ ಯೋಜನೆ ಆರಂಭವಾದ್ರೂ ಕೂಡ ಅದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತವೆ. ಈ ಯೋಜನೆಯಿಂದ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂತು. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಉತ್ಪಾದನೆ ಮೇಲಿನ ವೆಚ್ಚ ವಾರ್ಷಿಕವಾಗಿ ಸುಮಾರು 75,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಇದರಿಂದ. ಹಾಗೆ ಸೂರ್ಯಘರ್ ಯೋಜನೆಯಿಂದ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅಂದ್ರೆ ವಾಪಸ್ ಬರುತ್ತೆ. ಅಂದ್ರೆ ಈ ಯೋಜನೆಗಾಗಿ, ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗಾಗಿ ಜನ ಯಾವ ಎಷ್ಟು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೋ 5 ವರ್ಷಗಳಲ್ಲಿ ಆ ಹಣವನ್ನ ಅವರು ವಾಪಸ್ ಪಡಿಬಹುದು. 5 ವರ್ಷಗಳಲ್ಲಿ ಈ ಹಣವನ್ನ ವಾಪಸ್ ಪಡೆದ್ರೆ ಮುಂದಿನ 20 ವರ್ಷಗಳವರೆಗೆ ಫ್ರೀಯಾಗಿ ವಿದ್ಯುತ್ತನ್ನ ಪಡೆಯಬಹುದು. ಮನೆಯಲ್ಲಿ ಉತ್ಪಾದನೆ ಮಾಡಿದಂತಹ ಕರೆಂಟು ಬ್ಯಾಟರಿಯಲ್ಲಿ ಸಂಗ್ರಹ ಆಗಿದ್ದು ಅದನ್ನ ಬೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಮಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ಪಡೆಯಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆಯಾಗಿ ವಾಯು ಮಾಲಿನ್ಯದ ಪ್ರಮಾಣವು ತಗ್ಗುತ್ತೆ. ಅಂದ್ರೆ ಈಗ ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಜನ ಅಲ್ಲಿಂದ ಊರು ಬಿಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದು ಬರೀ ದೆಹಲಿಯ ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ನಗರಗಳಲ್ಲಿ ವಾಯು ಮಾಲಿನ್ಯ ಅನ್ನುವಂಥದ್ದು ಬಹಳ ಗಂಭೀರ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ. ಇಂತಹ ದಿನಮಾನಗಳಲ್ಲಿ ಸೂರ್ಯಘರ್ದಂತಹ ಯೋಜನೆಗಳು ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ, ಅಂದ್ರೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ಕೊಡುಗೆಯನ್ನ ನೀಡುತ್ತವೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಯಾರೆಲ್ಲ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳಾಗಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ಭಾರತದ ಪ್ರಜೆ ಆಗಿರಬೇಕು. ಹಾಗೆ ಭಾರತದಲ್ಲಿ ಸ್ವಂತ ಮನೆಯನ್ನು ಹೊಂದಿರಬೇಕು. ಮತ್ತೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದಕ್ಕೆ ಅವರ ಮನೆಯ ಮೇಲ್ಗಡೆ ಸೂಕ್ತವಾದ ಜಾಗ ಇರಬೇಕು. ಹಾಗೆ ಮನೆಯಲ್ಲಿ ವಿದ್ಯುತ್ತಿನ ಸಂಪರ್ಕ ವ್ಯವಸ್ಥೆಯೂ ಇರಬೇಕು. ಹಾಗೆ ಈ ಸೂರ್ಯಘರ್ ಯೋಜನೆಯನ್ನ ಯಾರು ಪಡೆಯಲಿಕ್ಕೆ ಯೋಚನೆ ಮಾಡ್ತಾರೋ ಅವರು ಸೋಲಾರ್ ಪ್ಲಾಂಟ್ಗಳನ್ನ ಮಾಡೋದಕ್ಕಾಗಿ ಸರ್ಕಾರದಿಂದ ಈ ಹಿಂದೆ ಯಾವುದೇ ಸಹಾಯಧನವನ್ನ ಪಡೆದುಕೊಂಡಿರಬಾರ್ದು. ಅಂದ್ರೆ ಇದೇ ಅವರ ಮೊದಲ ಲಾಭವನ್ನ ಪಡೆಯುವಂತಹ ಮೊದಲ ಯೋಜನೆ ಆಗಿರ್ಬೇಕು. ಸರ್ಕಾರ ಈ ಯೋಜನೆಗೆ ಯಾವೆಲ್ಲ ರೀತಿಯಲ್ಲಿ ನೆರವನ್ನ ಕೊಡುತ್ತೆ ಅನ್ನೋದನ್ನ ನೋಡುವುದಂದ್ರೆ, ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗಿನ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಕ್ಕೆ 7% ಬಡ್ಡಿಯೊಂದಿಗೆ ಸರ್ಕಾರ ಸಾಲವನ್ನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸಿದಂತಹ ರೆಪೋ ದರಕ್ಕಿಂತ 5% ಬಡ್ಡಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ
ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೂರ್ಯಘರ್ ಯೋಜನೆಗಂತಾನೆ ಸರ್ಕಾರ ಅಧಿಕೃತವಾದ ಜಾಲತಾಣವನ್ನ ಮಾಡಿದೆ. PM Suryaghar.gov.in ಗೆ ಭೇಟಿಯನ್ನ ನೀಡಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನ ಕೇಳ್ತಾ ಹೋಗುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಈ ರೀತಿಯ

0: ಮಾಹಿತಿಗಳನ್ನ ಆನ್ಲೈನ್ ನಲ್ಲಿ ಅದು ಕೇಳ್ತಾ ಹೋದಾಗೆ ಅವನ್ನೆಲ್ಲ ನೀವು ಒದಗಿಸ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕೆ ಬೇಕಾದಂತಹ ಬಹುಮುಖ್ಯವಾದ ದಾಖಲೆಗಳಂದ್ರೆ ನಿಮ್ಮ ಗುರುತಿನ ಪುರಾವೆ, ಹಾಗೆ ವಿಳಾಸದ ಪುರಾವೆ. ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಕೇಳ್ತಾರೆ, ಹಾಗೆ ಮನೆಯ ನಿಮ್ಮ ಸ್ವಂತ ಮನೆ ಇದೆ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಮನೆಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಸ್ಥಿರವಾದಂತಹ ಇಂಧನವನ್ನ ಉತ್ಪಾದನೆಯನ್ನ ಮಾಡಿ ಭಾರತವನ್ನ ಸಬಲೀಕರಣದತ್ತ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಮನೆಗಳಿಗೆ ಲಾಭ ಆಗತ್ತೆ. ಅವರಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಹಾಗಾಗಿ ಇಂತಹ ಒಂದು ಅತ್ಯುತ್ತಮವಾದ ಮಹತ್ವದ ಪ್ರಯೋಜನಕಾರಿಯಾದಂತಹ ಯೋಜನೆಯ ಲಾಭವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪಡೆದುಕೊಳ್ಬೇಕು. ಭಾರತ ಇಂಧನ ಕ್ಷೇತ್ರದಲ್ಲಿ ಇನ್ನು ಹೆಚ್ಚು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯತ್ತ ಸಾಗುವಂತಾಗಲಿ. ಆ ಮೂಲಕ ನಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಕೂಡ ಹಾನಿಯನ್ನ ಕಡಿಮೆ ಮಾಡಬಹುದು. ನೈಸರ್ಗಿಕ ಇಂಧನಗಳ ಬಳಕೆಯನ್ನ ಮಾಡುವ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಲಾಭ ಮಾತ್ರ ಅಲ್ಲದೆ ದೇಶಕ್ಕೂ ಕೂಡ ನಾವು ಕೊಡುಗೆಯನ್ನ ಕೊಡಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡೆಯುವಂತಾಗ್ಲಿ. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಯುವ ಕೋ ಲ್ಯಾಬ್ ರಾಷ್ಟ್ರೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಮ್ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟ್ರದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ UNAT ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967 June 24 ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್, ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ,

0: ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026 ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350 ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26 ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 mm ಅಧಿಕ ಮಳೆಯಾಗಿದ್ದು, ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ BMC ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248

0: ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು 7,000 ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65 ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28 ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630 ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36 ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65 ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮಂಗಳೂರು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗೆ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಕಾಶವಾಣಿ ಮಂಗಳೂರು ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಆಲಿಸೋಣ. ಮೊದಲಿಗೆ ಕರುಣಿಸೋ ರಂಗ ಕರುಣಿಸೋ.

ಇದುವರೆಗೆ ಪುತ್ತೂರು ಪಾಂಡುರಂಗನಾಯಕ್ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು. ಮೊದಲ ಮಳೆಹನಿಯ ಭೂಮಿಗೆ ತಾಕಿದಾಗ ಕೇವಲ ಮಣ್ಣಿನ ಸುವಾಸನೆ ಮಾತ್ರ ಮೂಡುವುದಿಲ್ಲ, ಪ್ರಕೃತಿಯ ಮೌನಲೋಕದಲ್ಲೂ ಹೊಸ ಚೈತನ್ಯ ಮೂಡುತ್ತದೆ. ತಿಂಗಳುಗಟ್ಟಲೆ ಬಿಸಿಲಿನ ತಾಪವನ್ನು ಸಹಿಸಿಕೊಂಡ ಮೊದಲ ಮಳೆಯ ಸ್ಪರ್ಶಕ್ಕೆ ನಿಟ್ಟುಸಿರು ಬಿಡುತ್ತದೆ. ಒಣಗಿದ್ದ ಎಲೆಗಳು ಹಸಿರಾಗುತ್ತದೆ, ಮೌನವಾಗಿದ್ದ ಬೀಜಗಳು ಎಚ್ಚರಗೊಳ್ಳುತ್ತದೆ. ಕಣ್ಣಿಗೆ ಕಾಣದ ಅನೇಕ ಜೀವಗಳು ತಮ್ಮ ಪಯಣವನ್ನು ಮತ್ತೆ ಆರಂಭಿಸುತ್ತದೆ. ನಮ್ಮ ಸುತ್ತಮುತ್ತ ಬೆಳೆಯುವ ಕೆಲವು ಸಸ್ಯಗಳು ಕೇವಲ ಹಸಿರಿನ ಅಲಂಕಾರವಾಗಿರದೆ ನಮ್ಮ ಆರೋಗ್ಯದ ಕಾವಲುಗಾರರೂ ಆಗಿರುತ್ತದೆ. ನಮ್ಮ ಅಜ್ಜ ಅಜ್ಜಿಯರ ಮನೆಮದ್ದುಗಳ ರಹಸ್ಯಗಳು, ಪ್ರಕೃತಿ ನೀಡಿರುವ ಔಷಧಿಗಳು ಕೂಡ ಹೌದು. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಅವಶ್ಯವಿರುವ ಔಷಧಿ ಸಸ್ಯಗಳ ಕುರಿತು ಸಂಕ್ಷಿಪ್ತ ಪಯಣ ಮಾಡೋಣ. ನಿಮ್ಮ ಜೊತೆ ನಾನು ನಶ್ಮಿತಾ ಡಿ ನಾರಾಯಣ್. ಇದೀಗ ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಸೀತಾರಾಮ್ ಕಾರಂತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಕೆ ಕಲ್ಯಾಣ.

ಮನೆಯ ಅಂಗಳದ ಕಾವಲುಗಾರ್ತಿ ತುಳಸಿ. ಮಳೆಯ ಸಮಯದಲ್ಲಿ ಹೆಚ್ಚಾಗಿ ನೆನಪಾಗುವ ಸಸ್ಯಗಳಲ್ಲಿ ತುಳಸಿ ಪ್ರಮುಖವಾದುದು. ಸಾಮಾನ್ಯವಾಗಿ ಒಂದು ಪುಟ್ಟ ಗಿಡದಂತೆ ಕಾಣುವ ತುಳಸಿ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಮಳೆಯ ಸಮಯದಲ್ಲಿ ಶೀತ, ಕೆಮ್ಮು, ಗಂಟಲು ನೋವು ಸಾಮಾನ್ಯ, ಇಂತಹ ಸಂದರ್ಭಗಳಲ್ಲಿ ತುಳಸಿ ಎಲೆಗಳಿಂದ ತಯಾರಿಸಿದ ಕಷಾಯ ಅಥವಾ ಚಹಾ ದೇಹಕ್ಕೆ ನೆಮ್ಮದಿ ನೀಡುತ್ತದೆ. ಗಂಟಲು ಕಿರಿಕಿರಿ ಇದ್ದಾಗ 4 ಅಥವಾ 5 ತುಳಸಿ ಎಲೆಗಳ ರಹಸ್ಯಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಆರಾಮದಾಯಕವೆನಿಸುತ್ತದೆ. ಅದೇ ರೀತಿ ಮನಸ್ಸಿಗೆ ಆರಾಮದಾಯಕವೆನಿಸುವ ಹಾಡೊಂದನ್ನು ಕೇಳೋಣ. ನಮ್ಮೂರ ಮಂದಾರ ಹೂವೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಧನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಎಂಎಸ್ ಪಾಟೀಲ್ ಅವರದು. ಸಂಗೀತ ನೀಡಿದ್ದಾರೆ ಇಳೆಯರಾಜ.

ಶುಂಠಿ. ಮಣ್ಣಿನೊಳಗೆ ಅಡಗಿರುವ ಈ ಸರಳ ಬೇರು ಅಡುಗೆ ಮನೆಯಲ್ಲಿ ಮನೆಮದ್ದುಗಳಲ್ಲಿಯೂ ವಿಶೇಷ ಸ್ಥಾನ ಪಡೆದಿದೆ. ಮಳೆಗಾಲದಲ್ಲಿ ಶೀತ ಮತ್ತು ಗಂಟಲು ಕಿರಿಕಿರಿ ಕಾಣಿಸಿಕೊಂಡಾಗ ಶುಂಠಿ ಚಹಾ ಜನಪ್ರಿಯ ಮನೆಮದ್ದುಗಳಲ್ಲಿ ಒಂದಾಗಿದೆ. ಒಂದು ಚಿಕ್ಕ ತುಂಡು ಶುಂಠಿ

ಜಜ್ಜಿ ಚಹಾದೊಂದಿಗೆ ಕುದಿಸಿ ಸೇವಿಸಬಹುದು. ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಎಂದು ನಂಬಲಾಗುವ ಶುಂಠಿಯನ್ನು ಅನೇಕ ಅಡುಗೆಗಳಲ್ಲಿ ಕೂಡ ಬಳಸಲಾಗುತ್ತದೆ. ಪ್ರಯಾಣದ ವೇಳೆ ವಾಕರಿಕೆ ಅಥವಾ ಹೊಟ್ಟೆಯ ಅಸ್ವಸ್ಥತೆಗೆ ಕೂಡ ಶುಂಠಿಯನ್ನು ಬಳಸುತ್ತಾರೆ. ಬನ್ನಿ ಇನ್ನೊಂದು ಹಾಡಿಗೆ ಕಿವಿಯಾಗೋಣ. ರಸಿಕಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ. ಈ ಗೀತೆಯ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

0: ಚಿನ್ನದ ಬಣ್ಣದ ಅರಶಿನ ಭಾರತೀಯ ಸಂಸ್ಕೃತಿ ಮತ್ತು ಅಡುಗೆ ಎರಡರಲ್ಲೂ ಕೂಡ ವಿಶಿಷ್ಟ ಸ್ಥಾನ ಪಡೆದಿದೆ. ಬೆಚ್ಚಗಿನ ಹಾಲಿಗೆ ಚಿಟಿಕೆ ಅರಶಿನ ಬೆರೆಸಿ ಅರಶಿನ ಹಾಲು ಕುಡಿಯುವುದರಿಂದ ಶೀತ ಕೆಮ್ಮುವಿನ ಸಂದರ್ಭದಲ್ಲಿ ಆರಾಮದಾಯಕವೆನಿಸುತ್ತದೆ. ಸಣ್ಣಪುಟ್ಟ ಗಾಯಗಳು ಅಥವಾ ಚರ್ಮದ ತೊಂದರೆಗಳ ಸಂದರ್ಭದಲ್ಲಿ ಅರಶಿನ ಮತ್ತು ನೀರಿನ ಮಿಶ್ರಣವನ್ನು ಹಚ್ಚುವುದರಿಂದ ಗಾಯದ ನಂಜು ಕಳೆದು ಬೇಗ ಗುಣಮುಖವಾಗಲು ಸಹಾಯ ಮಾಡುತ್ತದೆ. ಅರಶಿನ, ಶುಂಠಿ ಮತ್ತು ಕರಿಮೆಣಸಿನೊಂದಿಗೆ ತಯಾರಿಸಿದ ಕಷಾಯವು ಮಳೆಗಾಲದ ದಿನಗಳಲ್ಲಿ ಜನಪ್ರಿಯ ಪಾನೀಯಗಳಲ್ಲೊಂದಾಗಿದೆ. ಇದೇ ರೀತಿ ಬೆಚ್ಚಗೆ ಅನುಭವ ಕೊಡುವ ಹಾಡೊಂದನ್ನು ಕೇಳೋಣ. ತಂದೆಗೆ ತಕ್ಕ ಮಗ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಸ್ಎ ರಾಜ್ಕುಮಾರ್.
1: ಜನಪದ ಬಲು ಚಂದ ನನ್ನವನ ಸುಚಂದವೋ ವಾಸ್ ಬರ್ತಾ ಇಲ್ಲ ಮುಟ್ಟಿದಕ್ಕಲ್ಲ
2: ಮಾಡಿದ ಮೋಡಿನೆಲ್ಲ ಮರೆಯುವ ಮಾತೇ ಇಲ್ಲ
1: ಮರೆಯಲ್ಲ ತಾನೇ

ಕರಿಬೇವು ಇದು ಕೇವಲ ಅಡುಗೆಯ ಸುವಾಸನೆಗಾಗಿ ಮಾತ್ರವಲ್ಲ, ನಮ್ಮ ಸಂಪ್ರದಾಯದಲ್ಲಿ ಇದನ್ನು ಆರೋಗ್ಯಕರ ಆಹಾರದ ಭಾಗವಾಗಿಯೂ ಪರಿಗಣಿಸಲಾಗಿದೆ. ಖಾಲಿ ಹೊಟ್ಟೆಯಲ್ಲಿ 5-6 ತಾಜಾ ಕರಿಬೇವು ಎಲೆಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ. ಕರಿಬೇವು ಎಲೆಗಳನ್ನು ಚಟ್ನಿ ಅಥವಾ ಪುಡಿಯ ರೂಪದಲ್ಲಿ ಸೇವಿಸುವುದರಿಂದ ರುಚಿ ಸುವಾಸನೆಯ ಜೊತೆಗೆ ಕಬ್ಬಿಣಾಂಶ ಪೌಷ್ಟಿಕಾಂಶವನ್ನು ಕೂಡ ಹೆಚ್ಚಿಸುತ್ತದೆ. ಕರಿಬೇವು ಎಲೆಗಳನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ತಯಾರಿಸಿದ ಎಣ್ಣೆ ಕೂದಲಿನ ಆರೈಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಮುಂದೆ ಹಾಡೊಂದು ಕೇಳೋಣ. ನಿನ್ನೆ ಪ್ರೀತಿಸುವೆ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜೇಶ್ ರಾಮನಾಥ್.

ಯಾವ ಕಾಲದಲ್ಲಿ ಯಾವ ಸಸ್ಯ ಬೆಳೆಯುತ್ತದೆ, ಅದು ನಮಗೆ ಯಾವ ರೀತಿಯಲ್ಲಿ ಉಪಯುಕ್ತವಾಗುತ್ತದೆ ಎಂಬುದನ್ನು ನಮ್ಮ ಹಿರಿಯರು ಗಮನಿಸಿದ್ದರಿಂದ ಅವರ ಜೀವನ ಪ್ರಕೃತಿಯೊಂದಿಗೆ ಬೆಸೆದು ಆರೋಗ್ಯಕರವಾಗಿತ್ತು ಎಂದರೆ ತಪ್ಪಾಗಲಾರದು. ಇಂದಿಗೂ ಪ್ರಕೃತಿ ನಮಗೆ ಸಾಕಷ್ಟು ಔಷಧೀಯ ಸಸ್ಯಗಳನ್ನು, ಆರೋಗ್ಯದ ಮಾರ್ಗಗಳನ್ನು ಮತ್ತು ಬದುಕಿನ ಪಾಠಗಳನ್ನು ನೀಡುತ್ತಲೇ ಇದೆ. ಬೇಕಾಗಿರುವುದು ಒಂದೇ, ಅದನ್ನು ಗಮನಿಸಿ ಬದುಕುವ ಮನಸ್ಸು. ಆದ್ದರಿಂದ ಆರೋಗ್ಯಕರ ಜೀವನಕ್ಕಾಗಿ ಪ್ರಕೃತಿಯನ್ನ ಪ್ರೀತಿಸೋಣ, ಬೆಳೆಸೋಣ, ಕಾಪಾಡೋಣ ಹಾಗೂ ಆರೋಗ್ಯದಿಂದ ಸಂತೋಷದಾಯಕ ಜೀವನವನ್ನು ಜೀವಿಸೋಣ ಎನ್ನುತ್ತಾ ಮುಂದಿನ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡೋಣ. ಓ ನನ್ನನಲ್ಲೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದು.

ಇದು ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಆಕಾಶವಾಣಿ ಮಂಗಳೂರು, ಈಗ ಸಮಯ 2 ಗಂಟೆಯಾಗುತ್ತಲಿದೆ. ಇದೀಗ ಮಿಡ್ ಡೇ ನ್ಯೂಸ್ ಪ್ರಸಾರವಾಗುವುದು ದೆಹಲಿ ಕೇಂದ್ರದಿಂದ.

ಮುಂದೆ ಕೇಳೋಣ ವಾರ್ ಚಿತ್ರಕ್ಕಾಗಿ ಅರ್ಜಿತ್ ಸಿಂಗ್ ಮತ್ತು ಶಿಲ್ಪಾ ರಾವ್ ಹಾಡಿರುವ ಗೀತೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶಾಲ್ ಶೇಖರ್.

ವಾರ್ ಚಿತ್ರದ ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈಗ ಸಮಯ 2:30 ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇಂದ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹೀಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತ್ತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ

0: ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ಧ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರರನ್ನು ಬಂಧಿಸಿದ್ದು ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ

0: ಸುಧಾರಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು, ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗ್ರತೆ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಮನಸ್ಸು ಮಲ್ಲಿಗೆ ಚಿತ್ರಕ್ಕಾಗಿ ಅಜಯ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ನೀಡಿದ್ದಾರೆ ಅಜಯ್ ಅತುಲ್.

ಮುಂದೆ ಕೇಳೋಣ ಚಿನ್ನಾರಿ ಮುತ ಚಿತ್ರದಲ್ಲಿ ಅಳವಡಿಸಿರುವ ಎಚ್ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಯ ಭಾವಗೀತೆ. ಅಜಿತ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ಸಂಗೀತ ಸಿ ಅಶ್ವಥ್ ಅವರದು.

ಮುಂದೆ ಕೇಳೋಣ ರಾಜರಥ ಚಿತ್ರಕ್ಕಾಗಿ ಅಭಯ್ ಜೋಧ್ಪುಕರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಈ ಗೀತೆಯ ಸಂಗೀತ ಮತ್ತು ಸಾಹಿತ್ಯ ಅನೂಪ್ ಭಂಡಾರಿ ಅವರದು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
3: ಲೋಕದ ಅರಿವಿನ ಇರವನ್ನು ತೆರೆದು ತೋರಿಸುತ್ತಾ ತನ್ನ ಅನಂತ ಕಿರಣಗಳ ಮೂಲಕವಾಗಿ ಅನಂತ ಸಂದೇಶವನ್ನು ಕೊಡುತ್ತಿರುವ ತ್ರಿಮೂರ್ತ್ಯಾತ್ಮಕನಾದಂತಹ ಭಗವಾನ್ ಸೂರ್ಯನಾರಾಯಣನ ವಂಶ ನಮ್ಮದು. ಧಿಯೋ ಯೋನ ಪ್ರಚೋದಯಾತ ಎನ್ನುವ ವೈದಿಕವಾದ ಉನ್ನತೋನ್ನತವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರ, ಅದಕ್ಕೆ ಅಧಿಷ್ಠಾತೃವಾದವನು ನಮ್ಮ ವಂಶದ ಮೂಲ ಪುರುಷ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
0: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5:00 ಕಾನೂನು ಸಲಹೆ, ಪಿಟಿಸಿಎಲ್ ಆಕ್ಟ್ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂಮಿ ಪರಭಾರೆ ಕಾಯಿದೆ, ಈ ಕುರಿತು ಹಿರಿಯ ವಕೀಲರಾದ ರವೀಂದ್ರನಾಥ್ ಪಿಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಇದರ ಪ್ರಾಂಶುಪಾಲರಾದ ಡಾ ಗುರುರಾಜ್ ಎಂಪಿ ಅವರೊಂದಿಗೆ ಫಾರ್ಮಸಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು, ಈ ಕುರಿತು ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಆ ಬಳಿಕ ಅಮೃತ ವರ್ಷಿಣಿ ಎಂ ಅವರಿಂದ ಭಾಷಣ, ವಿಷಯ ಯೋಗ ಜೀವನ ಆರೋಗ್ಯ ಜೀವನ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಉರಗ ಜಾಗೃತಿ, ಈ ಕುರಿತು ಸಂದರ್ಶನ ಕೇಳುವಿರಿ. ಭಾಗವಹಿಸುತ್ತಾರೆ ಗೌತಮ್ ಹಾಗೂ ಪ್ರಶಾಂತ್. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ಏಳು ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರಮಿತ್ರ. ಡಾಕ್ಟರ್ ವಸಂತ್ ಎಂಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು. 8:00 ಪ್ರಾಯೋಜಿತ ಕಾರ್ಯಕ್ರಮ ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ಡಾ ರಮ್ಯಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು. ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೊಹ್ಸಿನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ ಕೇಳುವಿರಿ. 10:30 ಚಿತ್ರಗೀತೆಗಳು. 11:50 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ. ಇದು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಗಳ ವಿವರ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ

0: ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು, ಈಗ ಸಮಯ 3:05. ಇಲ್ಲಿಗೆ ನಮ್ಮ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಸಾಯಂಕಾಲ 5 ಗಂಟೆಗೆ ನಮ್ಮ ಮುಂದಿನ ಪ್ರಸಾರ ಆರಂಭ. ನಮ್ಮೆಲ್ಲ ಕೇಳುಗರಿಗೆ ನಶ್ಮಿತಾ ಡಿನಾರಾಯಣ್ ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kilohertz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 megahertz. ಕೇಳುಗರಿಗೆಲ್ಲ ನಮಸ್ಕಾರ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ನಾನು ಭಾಗ್ಯಶ್ರೀ.
1: ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
2: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪಿಟಿಸಿಎಲ್ ಆಕ್ಟ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂಮಿ ಪರಭಾರೆ ಕಾಯ್ದೆ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಹಿರಿಯ ವಕೀಲರಾದ ರವೀಂದ್ರನಾಥ ಪಿಎಸ್ ಮಂಗಳೂರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
3: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪಿಟಿಸಿಎಲ್ ಕಾಯ್ದೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಭೂ ಪರಭಾರೆ, ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ರವೀಂದ್ರನಾಥ ಪಿಎಸ್, ಹಿರಿಯ ವಕೀಲರು ಮಂಗಳೂರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
4: ನಮಸ್ತೆ
3: ಸರ್. ಮೊದಲನೇದಾಗಿ ಪಿಟಿಸಿಎಲ್ ಕಾಯ್ದೆ ಎಂದ್ರೇನು ಮತ್ತು ಉದ್ದೇಶಗಳು ಏನು ಅಂತ ಹೇಳಿ ಸರ್.
4: ಈ ಪಿಟಿಸಿಎಲ್ ಆಕ್ಟು ಅಂತ ಹೇಳಿದರೆ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ವಂಗಡದವರಿಗೆ ಸರ್ಕಾರ ಯಾವ ಜಮೀನುಗಳನ್ನು ಅನುದಾನ ಮಾಡಲಾಗಿದೆಯೋ ಅಂಥ ಅನುದಾನ ನೀಡಿದಂಥ ಭೂಮಿಯನ್ನು ಇನ್ನೊಬ್ಬರು ಕಬಳಿಸಬಾರದು ಅಂತ ಹೇಳಿ ಕರ್ನಾಟಕ ರಾಜ್ಯ 1978 ಈ ಪಿಟಿಸಿಎಲ್ ಆ್ಯಕ್ಟನ್ನು ಜಾರಿಗೆ ತಂದಿದೆ. ಇದರ ಪ್ರಮುಖವಾದಂಥ ಉದ್ದೇಶ ಏನು ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರು. ಅವರು ಯಾವುದೇ ರೀತಿಯ ಶೋಷಣೆಗೆ ಒಳಗಾಗಬಾರ್ದು, ಅವರಿಗೆ ನೀಡಿದಂತಹ ಜಮೀನುಗಳನ್ನು ಇನ್ನೊಬ್ಬರ ಕೈ ಸೇರಬಾರ್ದು ಅಂತ ಹೇಳುವಂಥದ್ದು ಅದರ ಮೂಲ ಉದ್ದೇಶ.
3: ಸರ್, ಈಗ ಈ ಒಂದು ಪಿಟಿಸಿಎಲ್ ಕಾಯ್ದೆ ಪ್ರಕಾರ ಈ ಒಂದು ಕಾಯ್ದೆ ಮೂಲಕ ರಕ್ಷಣೆಗಳನ್ನು ಪಡ್ಕೊಳ್ಬಹುದು ಮತ್ತು ಪರಿಶಿಷ್ಟರಿಗೆ ಯಾವ ರೀತಿಯಲ್ಲಿ ಇದು ಸಹಾಯಕವಾಗಿದೆ ಅಂತೇಳಿ.
4: ಇದು ಯಾರಿಗೆ ರಕ್ಷಣೆ ಕೊಡುತ್ತದೆ ಅಂತ ಹೇಳಿದರೆ ಈ ಕರ್ನಾಟಕ ಸರ್ಕಾರ ಅಥವಾ ಈ ರಾಜ್ಯ ಯಾವ ಭೂಮಿಗಳನ್ನು ಅವರಿಗೆ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅನುದಾನ ಮಾಡಲಾಗಿದೆಯೋ ಅಂಥ ಭೂಮಿಗಳನ್ನು ಇನ್ನೊಬ್ಬರು ಕಸಿದುಕೊಳ್ಳದಂತೆ, ಅವರಿಗೆ ಅಂಥ ಭೂಮಿಯನ್ನು ಕಸಿದುಕೊಂಡ್ರೆ ಆ ಭೂಮಿಯನ್ನು ಅವರಿಗೆ ಪುನಃ ಮರುಸ್ಥಾಪನೆ ಅಂದರೆ ರೆಸ್ಟೋರೇಷನ್ ಮಾಡಿಕೊಡ್ತದೆ.
3: ಸರ್, ಈಗ ಪರಿಶಿಷ್ಟ ಜಾತಿಯವರಿಗೆ ಮಂಜೂರಾದಂಥ ಜಮೀನುಗಳನ್ನು ಮಾರಾಟ ಮಾಡುವಂಥ ವಿಷಯದಲ್ಲಿರುವಂತಹ ಕಾನೂನಿನ ಕೆಲವೊಂದು ವಿಚಾರಗಳು ಏನು ಅಂತ ಹೇಳಿ ಸರ್.
4: ಅಂದರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಾಭಾರೆ ನಿಷೇಧ ಈ ಕಾಯ್ದೆಯನ್ನು ತಂದ ಮೇಲೆ ಅಂಥ ಭೂಮಿಗಳನ್ನು 4 ಪ್ರಕಾರ ಅವರಿಗೆ ವರ್ಗಾವಣೆ ಆಗಲಿ, ಗೇಣಿಗೆ ಆಗಲಿ, ಕರಾರಾಗಲಿ, ಭೋಗ್ಯವಾಗಲಿ ಮಾಡುವಂಥ ಅಧಿಕಾರವೇ ಇಲ್ಲ. ಹಾಗಾದರೆ ನೀವು ಕೇಳಿದಿರಿ ಈಗ ಅವರಿಗೆ ವರ್ಗಾವಣೆ ಮಾಡಬೇಕಾದ ಏನು, ಅದಕ್ಕೆ ಪರಿಹಾರ ಏನು ಅಂತ ಕೇಳಿದಿರಿ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯು ಕರ್ನಾಟಕ ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟು ನನಗೆ ಇಂತಿಂಥ ಕಾರಣಕ್ಕೆ ಈ ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಕೇಳಬೇಕು. ಅನುಮತಿ ನೀಡಿದರೆ ಅಂಥ ಭೂಮಿಯನ್ನು ಯಾವ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವಂಗಡದವರಿಗೆ ನೀಡಲಾಗಿದೆಯೋ ಅವರು ಆ ಭೂಮಿಯನ್ನು ಅನುಮತಿ ತೆಗೆದುಕೊಂಡು ಮಾರಾಟ ಮಾಡಬಹುದು.
3: ಸರ್, ಈಗ ಪಿಟಿಸಿಎಲ್ ಕಾಯ್ದೆ ಪ್ರಕಾರ ಈಗ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಿಗೆ ಈ ಒಂದು ಕಾಯ್ದೆ ಪ್ರಕಾರ ಜಮೀನು ಮಂಜೂರಾಗಿದೆ. ಈಗ ಆ ಜಮೀನನ್ನು ಕೃಷಿಗೆ ಬಳಸಬಹುದಾ ಅಥವಾ ಕೃಷಿಯೇತರ ವಾಣಿಜ್ಯ ವಿಚಾರಗಳಿಗೂ ಕೂಡ ಬಳಸ್ಕೊಳ್ಬೋದಾ?
4: ಅಂದರೆ ನಾವು ಆವಾಗ ಏನನ್ನು ನೋಡಬೇಕು ಅಂತ ಹೇಳಿದರೆ ಆ ಅನುದಾನದಲ್ಲಿ ಈ ಭೂಮಿಯನ್ನು ಯಾವ ಉದ್ದೇಶಕ್ಕಾಗಿ ಅವರಿಗೆ ನೀಡಲಾಗಿದೆ ಎನ್ನುವುದನ್ನು ನೀವು ಗಮನಿಸಬೇಕು. ಕೆಲವು ಸಂದರ್ಭ ಭೂಮಿಯನ್ನು ಅವನಿಗೆ ನಿವೇಶನಕ್ಕೆ ಕೊಟ್ಟಿರ್ಬೋದು, ಕೆಲವು ಸಂದರ್ಭದಲ್ಲಿ ಈ ಭೂಮಿಯನ್ನು ಅವನಿಗೆ ಕೃಷಿ ಉದ್ದೇಶಕ್ಕೆ ನೀಡಲಾಗಿರ್ಬೋದು. ಯಾವ ಉದ್ದೇಶಕ್ಕೆ ಅದನ್ನು ನೀಡಲಾಗಿದೆ ಅಂತೇಳಿ ಆ ಮಂಜೂರಾತಿ ಆದೇಶವನ್ನು ನೋಡಿದರೆ ಅದರ ಹಿಂದೆ ಇದರ ಷರತ್ತುಗಳಿರ್ತದೆ. ಆ ಷರತ್ತುಗಳು ಉಲ್ಲಂಘನೆ ಆಗಿದೆಯಾ

0: ಇಲ್ಲವೆಯಾ, ಅಥವಾ ಯಾವ ಉದ್ದೇಶಕ್ಕೆ ಅದನ್ನು ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಅದನ್ನು ಬಳಸಬೇಕು, ಅಂದರೆ ಉಪಯೋಗಿಸಬೇಕು.
1: ಒಂದು ವೇಳೆ ಪಿಟಿಸೆಲ್ ಕಾಯ್ದೆ ಪ್ರಕಾರ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪಂಗಡದವನು ತನಗೆ ಸಿಕ್ಕಂಥ ಈ ಜಮೀನನ್ನು ಈಗ ತಾವು ಹೇಳಿದ ಹಾಗೆ ಕೃಷಿ ಅಥವಾ ಏನೋ ನಿವೇಶನಕ್ಕಾಗಿ ಬಳಸಿಕೊಳ್ಳದೆ ಸೊ ಅದನ್ನು ಇತರೆ ವಾಣಿಜ್ಯ ಚಟುವಟಿಕೆಗೆ ಒಂದು ವೇಳೆ ಬಳಸಿದ್ರೆ ಆ ಭೂಮಿಯನ್ನು ಮತ್ತೆ ಮರು ಏನು ನೀಡುವಂತಹ ಪ್ರಕ್ರಿಯೆಗಳು ಏನಾದರೂ ಇದೆ ಅಥವಾ ಆತನ ಮೇಲೆ ಏನಾದರೂ ಕ್ರಮಗಳು ಬರ್ತದೆ ಸರ್?
0: ಅಂದರೆ ಈ ಕಾನೂನನ್ನು ಮಾಡಿದ್ದೇ ಅವನ ಕೈಯಿಂದ ಭೂಮಿ ಇನ್ನೊಬ್ಬರಿಗೆ ಹೋಗಬಾರದು ಎಂಬುದು ಮಾತ್ರ ಹೊರತು ಉದ್ದೇಶ ಬದಲಾವಣೆ ಆದಲ್ಲಿ ಆ ಭೂಮಿಯನ್ನು ಅವನಿಂದ ಸರ್ಕಾರಕ್ಕೆ ಕಸಿಯುವಂಥ ಪ್ರಮೇಯದ ತೀರ್ಪುಗಳನ್ನು ನಾನು ಈ ತನಕ ಕಂಡಿಲ್ಲ. ಈ ಸೆಕ್ಷನ್ ಕಲಂ 4 ತಂದ ಮೂಲ ಉದ್ದೇಶ ಅಂದರೆ ಆ ಭೂಮಿ ಅವನಿಂದ ಇನ್ನೊಂದು ವ್ಯಕ್ತಿಗೆ ಹೋಗಬಾರದು. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೇಲ್, ಟ್ರಾನ್ಸ್ಫರ್, ಲೀಸ್, ಮಾರ್ಗೇಜ್ ಆರ್ ಇನ್ ಎನಿ ಅದರ್ ಕೆಪಾಸಿಟಿ ಹೋಗಬಾರದು. ಸೊ ಪರ್ಪಸ್ ಉದ್ದೇಶ ಅವನು ವಾಣಿಜ್ಯ ಇರಲಿ, ವಾಸ ಇರಲಿ, ಕೈಗಾರಿಕೆ ಇರಲಿ ಅಥವಾ ನಿವೇಶನ ಇರಲಿ, ಅದು ಅಲ್ಲಿ ಒಂದು ರೀತಿಯ ಗೌಣ ಅಂತ ಹೇಳ್ಬೋದು. ಅಂದರೆ ಅದಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತ ಹೇಳಿ.

0: ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಸೇಲ್, ಟ್ರಾನ್ಸ್ಫರ್, ಲೀಸ್, ಮಾರ್ಗೇಜ್ ಆರ್ ಇನ್ ಎನಿ ಅದರ್ ಕೆಪಾಸಿಟಿ ಹೋಗಬಾರ್ದು. ಸೊ ಪರ್ಪಸ್ ಉದ್ದೇಶ ಅವನು ವಾಣಿಜ್ಯ ಇರಲಿ, ವಾಸ ಇರಲಿ, ಕೈಗಾರಿಕೆ ಇರಲಿ ಅಥವಾ ನಿವೇಶನ ಇರಲಿ, ಅದು ಅಲ್ಲಿ ಒಂದು ರೀತಿಯ ಗೌಣ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತ ಹೇಳ್ಬೋದು.
1: ಸರ್, ಈಗ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಒಬ್ಬನಿಗೆ ಜಮೀನುಗಳು ಮಂಜೂರಾಗಿದೆ. ಈಗ ಸೊ ಅವನಿಗೆ ಯಾವುದೋ ಒಂದು ಹಣದ ಅನಿವಾರ್ಯತೆಗಳಿರ್ಬೋದು, ಸಹಕಾರಿ ಸಂಘಗಳ ಮೂಲಕ ಅಥವಾ ಬ್ಯಾಂಕಿನಲ್ಲಿ ಆ ಒಂದು ಸಾಲಕ್ಕಾಗಿ ಅದನ್ನು ಶ್ಯೂರಿಟಿಯಾಗಿ ಇಟ್ಟಿದ್ದಾನೆ. ಸೊ ಆ ಸಮಯದಲ್ಲಿ ಆ ಜಮೀನು ಪತ್ರವನ್ನು ಇಡುವಂಥ ಅರ್ಹತೆ ಆತನಿಗೆ ಇದೆಯಾ? ಜೊತೆಗೆ ಒಂದು ವೇಳೆ ಆತ ಜಮೀನು ಅಥವಾ ಇದಕ್ಕಾಗಿ ಆರ್ ಟಿ ಸಿ ಪತ್ರವನ್ನು ಸಾಲಕ್ಕಾಗಿ ಅಡಮಾನ ಇಟ್ಟಂಥ ಸಮಯದಲ್ಲಿ ಅವನಿಗೆ ಆ ಸಾಲವನ್ನು ತೀರಿಸಲಿಕ್ಕೆ ಆಗುವುದಿಲ್ಲ, ಆಗ ಬ್ಯಾಂಕಿನವರು ಅದನ್ನು ಏನು ಆ ಮನೆಯನ್ನು ಅಥವಾ ಆ ಒಂದು ಜಮೀನನ್ನು ಜಪ್ತಿ ಮಾಡುವಂಥದ್ದು ಅಥವಾ ಆತನ ಅವರ ವಶಕ್ಕೆ ಪಡ್ಕೊಳ್ಳುವಂಥ ಅವರಿಗೇನಾದರೂ ಅಧಿಕಾರಗಳು ಇದೆ ಅಂತೇಳಿ ಸರ್?
0: ನೀವು ಕೇಳಿದಂಥ ಪ್ರಶ್ನೆ ಸಮಂಜಸವಾದಂಥ ಪ್ರಶ್ನೆ. ಪಿ ಟಿ ಸಿ ಎಲ್ ಆ್ಯಕ್ಟಿನಲ್ಲಿ ಯಾವುದೇ ವ್ಯಕ್ತಿಗೆ ಯಾವ ಜಮೀನನ್ನು ಅವನಿಗೆ ಅನುದಾನ ಮಾಡಲಾಗಿದೆಯೋ ಅದೇ ಭೂಮಿಯನ್ನು ಅವನು ಬ್ಯಾಂಕು ಅಂತ ಹೇಳಿದರೆ ಯಾವ ಬ್ಯಾಂಕುಗಳು ಅಂತೇಳಿ, ಅದರಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತೇಳಿ ಆ ಕಾಣಿಸಿದ ಬ್ಯಾಂಕುಗಳಿಗೆ ಅಡಮಾನ ಮಾಡತಕ್ಕದ್ದು ಹೊರತು ಒಂದು ಖಾಸಗಿ ಲೇವಾದೇವಿ ಸಂಸ್ಥೆಗಳಿಗೆ ಅಥವಾ ಬ್ಯಾಂಕು ಅಂತೇಳುವಂಥ ಡೆಫಿನಿಷನ್ನ ಚೌಕಟ್ಟಿನ ಒಳಗೆ ಬಾರದಂಥ ಬ್ಯಾಂಕಿಗೆ ಅಡಮಾನ ಮಾಡಿದರೆ ಅಲ್ಲಿ ರಕ್ಷಣೆ ಇಲ್ಲ. ಆದರೆ ಶೆಡ್ಯೂಲ್ಡ್ ಬ್ಯಾಂಕ್ ಅದರಲ್ಲಿ ಡಿಫೈನ್ ಮಾಡಿದಂಥ ಬ್ಯಾಂಕುಗಳಿಗೆ ಆ ವ್ಯಕ್ತಿ ಅವನು ಕಾಯಿಲೆ ಬಿದ್ದಿದ್ದಾನೆ ಅಡಮಾನ ಮಾಡ್ಬೋದು, ಅವನಿಗೆ ಆಸ್ತಿಯನ್ನು ಅಭಿವೃದ್ಧಿ ಮಾಡಬೇಕು ಅಡಮಾನ ಮಾಡ್ಬೋದು, ಅಥವಾ ಅವನ ಯಾವುದೇ ಇನ್ನಿತರ ಕಾರ್ಯಗಳಿಗೆ ಅದರಲ್ಲಿ ಇದೆ ಆ ಭೂಮಿಯನ್ನು ಅವನು ಅಡಮಾನ ಮಾಡ್ಬೋದು. ಅಂಥ ಅಡಮಾನ ಮಾಡಿ ಅವನಿಗೆ ಸಾಲದ ಹಣವನ್ನು ಕೊಡಲು ವಿಫಲನಾದಲ್ಲಿ ಅದು ಯಾವುದೇ ಕಾರಣ ಇರ್ಬೋದು, ಆ ಸಂದರ್ಭದಲ್ಲಿ ಯಾವ ಬ್ಯಾಂಕು ಸದರಿ ಆಸ್ತಿಯನ್ನು ಅಡಮಾನವಾಗಿ ಸ್ವೀಕರಿಸಿದೆಯೋ ಅದೇ ಬ್ಯಾಂಕು ಈ ಭೂಮಿಯನ್ನು ಹರಾಜಿಗೆ ತರಬಹುದು. ಈ ಹರಾಜಿಗೆ ತಂದಂಥ ಸಂದರ್ಭದಲ್ಲಿ ಆ ಭೂಮಿಯನ್ನು ಯಾವುದೇ ವ್ಯಕ್ತಿ, ಅಲ್ಲಿ ಪರಿಶಿಷ್ಟ ಜಾತಿಯಾಗಲಿ ಪರಿಶಿಷ್ಟ ಪಂಗಡ ಅಂತೆಲ್ಲ ಯಾವುದೇ ವ್ಯಕ್ತಿ, ನಮ್ಮ ದೇಶದ ಪ್ರಜೆ ಆ ಭೂಮಿಯನ್ನು ಖಂಡಿತವಾಗಿಯೂ ಖರೀದಿಸಬಹುದು.
1: ಸರ್, ಈಗ ಈ ಒಂದು ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಈ ಮಂಜೂರಾದಂತಹ ಭೂಮಿ ಬಗ್ಗೆ ಸಿವಿಲ್ ನ್ಯಾಯಾಲಯದ ಅಧಿಕಾರಗಳು ಮತ್ತು ಕಾನೂನುಗಳು ಏನು ಅಂತೇಳಿ ಸರ್?
0: ಅಂದರೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಅಂತ ಹೇಳುವಂಥದ್ದೇ ಒಂದು ಸ್ಪೆಷಲ್ ಆ್ಯಕ್ಟ್, ಒಂದು ವಿಶೇಷವಾದಂಥ ಕಾಯ್ದೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾಡಿದ್ದಾರೆ. ಆದುದರಿಂದ ಈ ಭೂಮಿ ಅದು ಪರಿಶಿಷ್ಟ ಜಾತಿಯವರಿಗೆ ಅನುದಾನವಾದಂಥ ಭೂಮಿಯ ಅಲ್ಲವ ಅಂತ ಹೇಳುವಂಥದ್ದು, ಅದರ ವ್ಯಾಪ್ತಿ ಅಥವಾ ಅದರ ಚೌಕಟ್ಟು ಅಥವಾ ಅದರ ಸೀಮೆ, ಅದು ರೆವಿನ್ಯೂ ಕೋರ್ಟ್ಸ್ ಅಂದರೆ ಅಸಿಸ್ಟೆಂಟ್ ಕಮಿಷನರ ವ್ಯಾಪ್ತಿಗೆ ಒಳಪಟ್ಟದ್ದೇ ಹೊರತು ಸಿವಿಲ್ ಕೋರ್ಟಿನಗೆ ವ್ಯಾಪ್ತಿಗೆ ಬರುವುದಿಲ್ಲ. ಇದೇ ಪಿ ಟಿ ಸಿ ಎಲ್ ಆ್ಯಕ್ಟಿನಲ್ಲಿ ಒಂದು ಸೆಕ್ಷನ್ ಉಂಟು, ಏನಂತೇಳಿದರೆ ಕಲಂ 11, ಅದು ಓವರ್ ರೈಡಿಂಗ್ ಇಫೆಕ್ಟ್ ಅಂತ ಹೇಳ್ತದೆ. ಈ ಕಾನೂನು ಮಾಡಿದ್ದೇ ಯಾವ ವರ್ಗದ ಜನರಿಗೆ ಮತ್ತು ಯಾವ ಭೂಮಿಗೆ ರಕ್ಷಣೆ ಕೊಡಬೇಕೋ ಆ ನಿಟ್ಟಿನಲ್ಲಿ ಸಿವಿಲ್ ಕೋರ್ಟಿನಲ್ಲಿ ಈವನ್ ಡಿಕ್ರಿ ಆದರೂ ಸಹ ಒಂದು ಭೂಮಿಯನ್ನು ಒಬ್ಬ ವ್ಯಕ್ತಿ ತಾನು ಅದನ್ನು ವಿರೋಧ ಅನುಭವದಿಂದ ಪಡ್ಕೊಂಡಿದ್ದೇನೆ ಕಳೆದ 30 ವರ್ಷದಿಂದ ಅಂತ ಹೇಳಿ ಅವನು ಡಿಕ್ರಿ ಪಡ್ಕೊಂಡಿದ್ದಾನೆ ಅಂತ ಇಟ್ಟುಕೊಳ್ಳಿ. ಅಲ್ಲಿ ಡಿಕ್ರಿ ಆದರೂ ಸಹ ಇವನಿಗೆ ಸ್ವಲ್ಪ ಸಮಯ ಕಳೆದ ನಂತರ ಗೊತ್ತಾಗುತ್ತೆ ನನ್ನ ಭೂಮಿಯನ್ನು ಅವನು ಡಿಕ್ರಿ ತೆಗೆದುಕೊಂಡಿದ್ದಾನೆ. ಆಗ ನೀವು ಕೇಳ್ಬೋದು, ಕೋರ್ಟಿನ ಡಿಕ್ರಿ ಈಗ ಜಾರಿಗೆ ಬರ್ತದಾ, ಅಲ್ಲ ಇವನಿಗೆ ಪುನಃ ಅರ್ಜಿಯನ್ನು ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಹಾಕ್ಬೋದಾ ಅಂತೇಳಿ. ಖಂಡಿತವಾಗಿಯೂ ಅಂಥ ವ್ಯಕ್ತಿ ನಿಜವಾಗಿಯೂ ಅವನು ಡಿಕ್ರಿ ತೆಗೆದುಕೊಂಡದ್ದೇ ಇವನ ಗಮನಕ್ಕೆ ಬಾರದೆ ಅಥವಾ ತೊಂದರೆ ಮಾಡಿದ್ದಿದ್ರೆ ಅವನು ಆ ಡಿಕ್ರಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಸಹಾಯಕ ಕಮಿಷನರು ರೆವಿನ್ಯೂ ಡಿವಿಷನ್ನಲ್ಲಿ ಅರ್ಜಿ ಹಾಕಿ ಆ ಭೂಮಿಯನ್ನು ನನಗೆ ವಾಪಸ್ ಕೊಡಬೇಕು ಅಂತ ಕೇಳ್ಬೋದು.
1: ಸರ್, ಈಗ ಪಿ ಟಿ ಸಿ ಎಲ್ ಕಾಯ್ದೆ ಮತ್ತು ಡಿ ಸಿ ಮನ್ನಾ ಭೂಮಿ ಅಂತೇಳಿ ಬರ್ತದೆ ಸರ್, ಈ ಎರಡು ನಡುವಿನ ವ್ಯತ್ಯಾಸಗಳೇನು ಅಂತೇಳಿ, ಜೊತೆಗೆ ಇದರ ನಡುವೆಯಲ್ಲಿ ಒಂದು ಅಲೆಮಾರಿ ಜನಾಂಗದವರಿಗೆ ಅವರಿಗೆ ಭೂ ಹಂಚಿಕೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಸೊ ಈ ಎಲ್ಲ ನಡುವಿನ ವ್ಯತ್ಯಾಸಗಳೇನು ಅಂತೇಳಿ ಸರ್?
0: ಅಂದರೆ ಈ ಪಿ ಟಿ ಸಿ ಎಲ್ ಆ್ಯಕ್ಟಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅವರಿಗೆ ಭೂಮಿಯನ್ನು ಅನುದಾನಕ್ಕೆ ಕೊಡುವುದು, ಆ ಭೂಮಿ ಅದೇ ವ್ಯಕ್ತಿ ಅದನ್ನು ಅನುಭವಿಸಿಕೊಂಡು ಬರ್ತಾನೆ, ಮಾಲಕನವನೇ ಸ್ವಾಧೀನವನು, ಆ ವ್ಯಕ್ತಿಗೆ ಕೊಡತಕ್ಕಂಥಕ್ಕೆ ಗ್ರ್ಯಾಂಟೆಡ್ ಲ್ಯಾಂಡ್ ಅಂತ ಹೇಳ್ತಾರೆ, ಅನುದಾನಕ್ಕೆ ನೀಡಿದ ಭೂಮಿ. ಅವನ ಭೂಮಿಯನ್ನು ಇನ್ನೊಬ್ಬ ವ್ಯಕ್ತಿ ಸ್ವಾಧೀನಪಡಿಸಿಕೊಂಡಲ್ಲಿ ಅಥವಾ ಖರೀದಿಸಿದಲ್ಲಿ ನಾಳೆ ಅವನು ದೂರು ನೀಡಿದಲ್ಲಿ ಸಹಾಯಕ ಕಮಿಷನರಿಗೆ ಆ ಭೂಮಿಯನ್ನು ಸರಕಾರ ಅವನ ಪರವಾಗಿಯೇ ಅವರೇ ಫಿರ್ಯಾದಿದಾರರಾಗಿ ಆ ಭೂಮಿಯನ್ನು ಸ್ವಾಧೀನ ಅವನಿಗೆ ವಾಪಸ್ ಕೊಡ್ಬೋದು. ಇದು ಗ್ರ್ಯಾಂಟೆಡ್ ಲ್ಯಾಂಡ್ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ. ನೀವು ಕೇಳಿದರೆ ಡಿ ಸಿ ಅಂದರೆ ಡಿಪ್ರೆಸ್ಡ್ ಕ್ಲಾಸ್ ಲ್ಯಾಂಡ್ ಅಂದರೆ ಏನು ಅಂತೇಳಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ

0: ಅವರಿಗೆ ಯಾವುದೇ ಉದ್ದೇಶಕ್ಕಿರಲಿ ಭೂಮಿಯನ್ನು ಕಾದಿರಿಸುವುದು, ಯಾವುದೇ ಉದ್ದೇಶಕ್ಕಿರಲಿ. ಅಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಹ ನೀವು ಈಗಾಗಲೇ ತಿಳಿದಿರ್ಬೋದು. ಇಲ್ಲಿ ಕೆ ಎಸ್ ಆರ್ ರೋಡ್ ಹತ್ರ ಆಗಲಿ, ಇನ್ನೂ ಇತರ ಕಡೆಗಳಾಗಲಿ, ಇಲ್ಲಿ ನಮ್ಮ ದೇರೆಬೈಲು ಇದರಲ್ಲೆಲ್ಲ ಈ ದಲಿತರಿಗೆ ಅಥವಾ ಪರಿಶಿಷ್ಟದವರಿಗೆ ಆ ಭೂಮಿಯನ್ನು ಅವರು ಏನು ಮಾಡಿದ್ದಾರೆ, ಉಳಿಸಿಕೊಂಡಿದ್ದಾರೆ. ಅಂಥ ಭೂಮಿಯನ್ನು ಅದು ವ್ಯಕ್ತಿಗೆ ಕೊಡೋದಲ್ಲ, ಅದು ಒಂದು ರೀತಿಯ ಕಮ್ಯುನಿಟಿಗೆ ಕೊಡುವಂಥ ಭೂಮಿಯನ್ನು ನಾಳೆ ಯಾರಾದರೂ ಒತ್ತುವರಿ ಮಾಡಿದರೆ ಒಬ್ಬ ವ್ಯಕ್ತಿ ಅದಕ್ಕೆ ಅರ್ಜಿ ಹಾಕಲಿಕ್ಕೆ ಆಗೋದಿಲ್ಲ ಅಥವಾ ಫಿರ್ಯಾದಿ ಕೊಡಲಿಕ್ಕೆ ಆಗೋದಿಲ್ಲ. ಜಿಲ್ಲಾಧಿಕಾರಿಯವರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳು ಆ ಭೂಮಿಯಲ್ಲಿ ಯಾವುದೇ ವ್ಯಕ್ತಿಗಳು ಅಥವಾ ಹಲವಾರು ವ್ಯಕ್ತಿಗಳು ಆ ಭೂಮಿಯನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡು ಅನುಭವಿಸಿದಲ್ಲಿ ಅಂಥ ಭೂಮಿಯನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಅಥವಾ ಹಿಂತೆಗೆದುಕೊಳ್ಳಿಕ್ಕೆ ಅಥವಾ ಅದನ್ನು ಅದೇ ಭೂಮಿಗೆ ಉದ್ದೇಶಕ್ಕೆ ಕಾದಿರಿಸಲಿಕ್ಕೆ ಜಿಲ್ಲಾಧಿಕಾರಿಯವರು ಅಥವಾ ಸಹಾಯಕ ಕಮಿಷನರ್ ರೆವಿನ್ಯೂ ಡಿವಿಷನ್ ಅವರೇ ಅರ್ಜಿ ಹಾಕಿ ಆ ಭೂಮಿಯನ್ನು ಹಿಂತೆಗೆದುಕೊಳ್ಬೇಕು. ಇದು ಇದಕ್ಕಿರುವಂಥ ವ್ಯತ್ಯಾಸಗಳು.
1: ಸರ್, ಈಗ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಈ ಮಂಜೂರುದಾರರು ಅಂತೇಳಿ ಬರ್ತದೆ ಸರ್, ಜೊತೆಗೆ ಈ ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಬರುವಂತಹ ಈ ಸೆಕ್ಷನ್ 4 ಮಹತ್ವಗಳ ಬಗ್ಗೆ ತಾವು ತಿಳಿಸಬೇಕು ಸರ್.
0: ಅಂದರೆ ಇದೇ ನಮ್ಮ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ಗ್ರ್ಯಾಂಟೆಡ್ ಲ್ಯಾಂಡ್ ಅಂತ ಹೇಳಿದ್ರೆ ಏನು ಅಂತೇಳಿ ಅದಕ್ಕೆ ಒಂದು ನಿಯಮ ಉಂಟು. ಎಲ್ಲ ಪರಿಶಿಷ್ಟ ಜಾತಿಯವರಿಗೆ ಸೇರಿದ ಎಲ್ಲ ಭೂಮಿಗಳನ್ನು ಅದು ಗ್ರ್ಯಾಂಟೆಡ್ ಲ್ಯಾಂಡ್ ಅಂತ ಅಲ್ಲ. ಯಾವ ಭೂಮಿಯನ್ನು ಸರಕಾರ ಅಥವಾ ರಾಜ್ಯ ಅಥವಾ ಸಂಬಂಧಪಟ್ಟ ಇಲಾಖೆ ಕೊಡಲಾಗಿದೆಯೋ ಆ ಭೂಮಿಯನ್ನು ಮಾತ್ರ ಗ್ರ್ಯಾಂಟೆಡ್ ಲ್ಯಾಂಡ್ ಅಂತೇಳಿ ಹೇಳ್ತಾರೆ. ಆ ಡೆಫಿನೇಷನ್ಗೆ ಅನುಗುಣವಾಗಿ ಅದಕ್ಕೆ ನಾವು ವ್ಯಾಖ್ಯಾನ ಕೊಡಬೇಕು. ಇನ್ನು ಗ್ರ್ಯಾಂಟೆಡ್ ಲ್ಯಾಂಡ್ ನಂತರ ಸೆಕ್ಷನ್ 4 ಏನು ಹೇಳ್ತಾರೆ ಅಂತಂದರೆ, ಈ ಆ್ಯಕ್ಟ್ ಬಂದದ್ದು 78. ಈ ಆ್ಯಕ್ಟು ಜಾರಿಗೆ ಬಂದ ನಂತರ ಅಂದರೆ ಅದು ಹೇಳುವುದು ಅದರ ಓಪನಿಂಗ್ ವರ್ಡೇ ಹಾಗೆ ಉಂಟು, ಆಫ್ಟರ್ ದ ಕಮೆನ್ಸ್ಮೆಂಟ್ ಆಫ್ ದಿಸ್ ಆ್ಯಕ್ಟ್ ಅಂತ ಉಂಟು. ಈ ಕಾನೂನು ಜಾರಿಗೆ ಬಂದ ನಂತರ, ಕಾನೂನು 78 ಬಂದಿದೆ, ಅದರ ಮೊದಲೇ ಹಲವಾರು ಭೂಮಿಗಳು ಹಲವಾರು ಜನರಿಗೆ ಅವರಿಗೆ ಅನುದಾನ ಆಗಿದೆ. ಕಾನೂನು ಜಾರಿಗೆ ಬಂದ ನಂತರ ಹಲವಾರು ಭೂಮಿಗಳು ವ್ಯಕ್ತಿಗೆ ನೀಡಲಾಗಿದೆ. ಹಾಗಾದರೆ ಕಾನೂನು ಬರುವ ಮುಂಚೆ ಆಗಲಿ ಕಾನೂನು ಬಂದ ನಂತರ ಆದರೂ ಅಂಥ ಭೂಮಿಗಳನ್ನು ಯಾವುದೇ ವ್ಯಕ್ತಿಯು ವರ್ಗಾವಣೆ, ಭೋಗ್ಯ, ಗೇಣಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಆ ಬೇರೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡಿದಲ್ಲಿ ಅದೇ ವ್ಯಕ್ತಿ ಕಂಪ್ಲೇಂಟು ಕೊಟ್ಟರೆ ಅವನ ಕೊಟ್ಟ ಕಂಪ್ಲೇಂಟಿನಲ್ಲಿ ಆ ಭೂಮಿಯನ್ನು ಪುನಃ ಯಾವ ವ್ಯಕ್ತಿಯಿಂದ ಅದನ್ನು ಕಸಿಯಲಾಗಿದೆಯೋ ಅವರಿಗೆ ಕೊಡಬೇಕು. ಒಂದು ಪಕ್ಷ ಆ ವ್ಯಕ್ತಿಗೆ ಗೊತ್ತಿಲ್ಲ ಅಂತ ಇಟ್ಟುಕೊಂಡ್ರೆ ಸರಕಾರ ಸ್ವಯಂ ಪ್ರೇರಿತವಾಗಿ ವಾಲಂಟರಿಯಾಗಿ ಅವರ ಗಮನಕ್ಕೆ ಬಂದರೆ ಸಹಾಯಕ ಕಮಿಷನರವರೇ ಫಿರ್ಯಾದಿದಾರನ ಸ್ಥಾನದಲ್ಲಿ ನಿಂತು ಈ ಭೂಮಿಯನ್ನು ಮೊದಲಿಗೆ ಅಂದರೆ ಕಾನೂನು ಬರುವ ಮೊದಲೇ 1058 ಇರ್ಬೋದು, 48 ಇರ್ಬೋದು, 78 ಇರ್ಬೋದು, 68 ಇರ್ಬೋದು, ಆ ವ್ಯಕ್ತಿ ತೀರಿ ಹೋದಲ್ಲಿ ಅವನ ವಾರಿಸುದಾರಿಗೆ ಆ ಭೂಮಿಯನ್ನು ವಾಪಸ್ಸು ಕೊಡತಕ್ಕದ್ದು. ಒಂದು ಪಕ್ಷದ ಯಾರಿಗೆ ಕೊಡಲಾಗಿದೆ ಅಂತ ಅವರು ವಾರಿಸುದಾರ ಇಲ್ಲ ಅಂತೇಳಿದರೆ ಅಂಥ ಭೂಮಿಗಳನ್ನು ಅದೇ ವರ್ಗದ ಜನರಿಗೆ ಕೊಡತಕ್ಕದ್ದು ಅಂತೇಳಿ ಅದರಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಸೆಕ್ಷನ್ 4 ನಮಗೆ ಸಿಗ್ತದೆ.

0: ಸರಿಗ PTCL ಕಾಯ್ದೆಯ ಕೆಲವೊಂದು ಉಲ್ಲಂಘನೆಗಳು ಅಂತೇಳಿ. ಈಗ ಸಮಯದಲ್ಲಿ ಪರಿಶಿಷ್ಟ ಜಾತಿಯವರು ದೂರು ನೀಡಲಿಕ್ಕೆ ಕಾನೂನುಬದ್ಧವಾಗಿರುವಂತಹ ನಿಯಮಗಳೇನು ಅಂತೇಳಿ, ಜೊತೆಗೆ ಇದಕ್ಕೇನಾದರೂ ದೂರು ನೀಡಲಿಕ್ಕೆ ಏನಾದರೂ ಕಾಲಮಿತಿಗಳು ಇದೆಯಾ ಅಂತೇಳಿ. ಒಂದು ವೇಳೆ ದೂರು ಸಲ್ಲಿಸುವಂಥದ್ದಿದ್ದರೆ ಯಾರ ಮೂಲಕ ದೂರನ್ನು ಸಲ್ಲಿಸಬೇಕು, ಅದರ AC ವಿರುದ್ಧವಾಗಿ ದೂರುಗಳನ್ನು ಸಲ್ಲಿಸಬೇಕಾದ್ರೆ, ಸೊ ಅಂದರೆ ಜಿಲ್ಲಾ ನ್ಯಾಯಾಲಯದ ಮೂಲಕವಾಗಿ ಅವರು ದೂರುಗಳನ್ನು ಕೊಡಲಿಕ್ಕೆ ಅವಕಾಶಗಳು ಇದೆಯಾ ಅಂತೇಳಿ.
1: ಒಬ್ಬ ವ್ಯಕ್ತಿಯ ಭೂಮಿಯನ್ನು ಇನ್ನೊಬ್ಬನು ಅನುಭವಿಸಿಕೊಂಡು ಬರ್ತಾನೆ, ಅವನಿಗೆ ಗೊತ್ತಿಲ್ಲದೆ ಅವನು ಮಾರಾಟ ಮಾಡಿದ್ದಾನೆ. ಆ ವ್ಯಕ್ತಿ ಅಸಿಸ್ಟೆಂಟ್ ಕಮಿಷನ್, ಸಹಾಯಕ ಕಮಿಷನ್, ರೆವಿನ್ಯೂ ಡಿವಿಷನಿಗೆ ಅವನು ಫಿರ್ಯಾದಿಯನ್ನು ಕೊಡತಕ್ಕಂಥ, ನನ್ನ ಭೂಮಿಯನ್ನು ನಾನು 68ನೇ ವಯಸ್ಸಲ್ಲಿ ಮಾರಾಟ ಮಾಡಿದ್ದೇನೆ, ಆ ಭೂಮಿಯನ್ನು ನನಗೆ ವಾಪಸ್ ನನಗೆ ತೆಗೆದುಕೊಡಿ ಅಂತ. ಆ ಹಂತದಲ್ಲಿ ಅವನು ಹಾಗಾದ್ರೆ ಮಾಡಬೇಕಾದ್ದೇನು, ಅವನು ಒಂದು ಫಿರ್ಯಾದಿಯನ್ನು, ಅದಕ್ಕೆ ಇಂಥದ್ದೇ ಒಂದು ಇದೇ ಚೌಕಟ್ಟಿರಬೇಕು ಅಂತ, ನನಗೆ ಸೇರಿದ ಭೂಮಿಯನ್ನು ಇಂತಿಂಥವರಿಗೆ ವರ್ಗಾವಣೆ ಆಗಿದೆ ಅಂತ ಹೇಳುವ ಸಂಬಂಧಪಟ್ಟು ಒಂದು ಫಿರ್ಯಾದಿ, ಜೊತೆಗೆ ಅವನಿಗೇನು ಆದೇಶ ಆಗಿದೆ ಗ್ರ್ಯಾಂಟ್ ಆರ್ಡ್ರ್ ಅದನ್ನು ಮತ್ತು RTCಯನ್ನು ಇಟ್ಟರೆ ಅದರಲ್ಲಿ ಕಾಣ್ತದೆ RTC 9-11 ಇದು ನಿಮ್ಮನ ವರ್ಗದವರಿಗೆ ನೀಡಲಾಗಿದೆ ಜಮೀನು ಅಂತೇಳಿ ಕಂಡುಬರುತ್ತೆ. ಈ ಆದೇಶದ ನಕಲು ಮತ್ತು RTCಯನ್ನು ನಕಲು ಇಟ್ಟರೆ ಸಹಾಯಕ ಕಮಿಷನ್ರೆ ಇದಕ್ಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಏನು ಅಂತ ಹೇಳಿದರೆ ನೇರವಾಗಿ ಆ ಭೂಮಿಯನ್ನು ಅವನನ್ನು ತೆಗೆದುಕೊಂಡು ವಾಪಸ್ಸು ಕೊಡುವ ಪದ್ಧತಿ ಇಲ್ಲ. ಹಾಗಾದರೆ ಯಾವ ವ್ಯಕ್ತಿಯಲ್ಲಿ ಈಗದು ಕಾನೂನು ಬಾಹಿರವಾಗಿ ಆ ಭೂಮಿಯವನ ವಶದಲ್ಲಿ ಅಥವಾ ಕ್ರಮಬದ್ಧವಲ್ಲದ ಕ್ರಯಪತ್ರದ ಆಧಾರದಲ್ಲಿ ಅವನು ಅನುಭವಿಸಿಕೊಂಡಿದ್ದರೆ ಅವನಿಗೊಂದು ಶೋಕಾಸ್ ನೋಟಿಸ್, ಕಾರಣ ಕೇಳಿ ನೋಟಿಸ್ ಕೊಡಬೇಕು. ಆ ಬಗ್ಗೆ ಒಂದು ಸಮ್ಮರಿ ಎಂಕ್ವೈರಿ ವಿಷಯ

0: ವಿಶೇಷವಾದಂಥ ದೀರ್ಘವಾದಂಥ ತನಿಖೆ ಬೇಡ, ಬಹಳ ಸಂಕ್ಷಿಪ್ತವಾದಂಥ ಒಂದು ತನಿಖೆಯನ್ನು ಮಾಡಿ ಆ ಭೂಮಿಯನ್ನು ಯಾರ ಬಳಿಯಿಂದ ಕಸಿಯಲಾಗಿದೆ ವಾಪಸ್ ಅವನಿಗೆ, ಅದು ಕ್ರಯಪತ್ರ ಇರ್ಬೋದು ಯಾವ ದಾಖಲೆಯಲ್ಲಿ ಹೋಗಲಿ, ಅದನ್ನು ಅವನಿಗೆ ವಾಪಸ್ ಕೊಡಬೇಕು. ಒಂದು ಪಕ್ಷ ಆ ಭೂಮಿಯನ್ನು ಯಾರಿಗೆ ಗ್ರ್ಯಾಂಟ್ ಆಗಿದೆಯೋ ಅವ ಇಲ್ಲ ಅಂತ ಹೇಳಿದ್ರೆ ಅವನ ಪರವಾಗಿ ಸರ್ಕಾರವೇ, ಅಂದರೆ ಅಸಿಸ್ಟೆಂಟ್ ಕಮಿಷನ್ ರೀ, ಫಿರ್ಯಾದಿದಾರ ಸೋಮೋಟೋ ಅಂತ ಹೇಳ್ತೇವೆ, ಸ್ವಯಂ ಪ್ರೇರಿತರಾಗಿ ಫಿರ್ಯಾದಿಯಾಗಿ ನಿಂತುಕೊಂಡು ಆ ಭೂಮಿಯನ್ನು ಸಹ ಆ ಗ್ರ್ಯಾಂಟಿ ತೀರಿ ಹೋಗಿದ್ದರು ಅವರ ಮಕ್ಕಳಿಗಾಗಲಿ ಮರಿಮಕ್ಕಳಿಗಾಗಲಿ ವಾಪಸ್ ಕೊಡತಕ್ಕು.
1: ಸರ್, ಈ ಸಮಯದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಲೀಗಲ್ ಅಡ್ವೈಸ್ಗಳು ಅಂದರೆ ಫ್ರೀ ಲೀಗಲ್ ಮೂಲಕ ಏನಾದರೂ ಉಚಿತವಾದಂಥ ಕಾನೂನು ಪರಿಹಾರಗಳು ಅದರಲ್ಲಿ ನೀಡ್ತದ ಅಂತೇಳಿ?
0: ನಮ್ಮ ಜಿಲ್ಲಾ ಪ್ರಾಧಿಕಾರಗಳು, ಲೀಗಲ್ ಸರ್ವಿಸ್ ಅಥಾರಿಟಿ ಆಗಲಿರ್ಬೋದು, ಲೋಕ ಅದಾಲತ್ಗಳಾಗಲಿತ್ತು, ಬೇರೆ ಬೇರೆ ನ್ಯಾಯ ಕೇಂದ್ರಗಳಲ್ಲಿ ಈ ಬಗ್ಗೆ ಸಲಹೆಯನ್ನು ಪಡ್ಕೊಂಡು, ಇವನು ಸರ್ಕಾರಿ ವಕೀಲರು ಸಹ ಅವರಿಂದ ಸಹ ಸಹಾಯವನ್ನು ಪಡ್ಕೊಂಡು ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿಯವಾಗಲಿ ಪರಿಶಿಷ್ಟ ಪಂಗಡದವರಾಗಲಿ ಅವರ ಭೂಮಿ ಇನ್ನೊಬ್ಬರ ಕೈಗೆ ಹೋಗಿದ್ದಲ್ಲಿ ಅವರು ಖಂಡಿತವಾಗಿಯೂ ಯಾವುದೇ ಹಣವನ್ನು ಖರ್ಚು ಮಾಡದೆ ಈ ಕಾನೂನನ್ನು ನೆರವನ್ನು ಪಡ್ಕೊಳ್ಬೋದು, ಭೂಮಿಯನ್ನು ವಾಪಸ್ಸು ಪಡೆದುಕೊಳ್ಳಬಹುದು.
1: ಸರ್, ಈಗ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಸಂವಿಧಾನದ 46ನೇ ವಿಧಿಯಲ್ಲಿ ದುರ್ಬಲ ವರ್ಗದವರ ಹಿತರಕ್ಷಣಾ ಈ ಒಂದು ಕಾಯ್ದೆಯಡಿ ಬರ್ತದೆ. ಹಾಗಾದರೆ ಇದಕ್ಕೂ ಮತ್ತು ಹೇಗೆ ಇದರ ಒಳಪಡ್ತದೆ ಅಂತೇಳಿ ಸರ್?
0: ಅಂದರೆ ಇದರಲ್ಲಿ ಏನಂತ ಹೇಳಿದ್ರೆ, ಈ ಪಿ ಟಿ ಸಿ ಎಲ್ ಆ್ಯಕ್ಟ್ ಮಾಡಿದ್ದಲ್ಲೂ ಆಗಲೇ ಕೇಳಿದರು ಕೆಲವು ಜನ, ಇದು ಆರ್ಟಿಕಲ್ 14 ಮತ್ತು 31 ಇಂತಿಂಥ ಕಾನ್ಸ್ಟಿಟ್ಯೂಷನ್ನ ಉಲ್ಲಂಘನೆ ಆಗುವುದಿಲ್ಲವೋ ಅಂತ ಕೇಳಿದರು. ಆಗ ಹೇಳಿದರು ಇಲ್ಲ, ಯಾಕೆ ಇದನ್ನು ಮಾಡಿದ್ದೇ ದುರ್ಬಲ ವರ್ಗದವರನ್ನು ಒಂದು ಏನು ಸಶಕ್ತರು ಮಾಡಲಿಕ್ಕೆ ಅಥವಾ ಅವರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತೇಳುವಂಥ ಆ ಒಂದು ಹಿನ್ನೆಲೆಯಲ್ಲಿ ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇಂದು ನೀವು ನೋಡಿರ್ಬೋದು ಈ ಭೂಮಿಯನ್ನು ನಿಜವಾಗಿಯೂ ಇದನ್ನು ಮಾಡಿ ಏನಾಗಿದೆ ಅಂತ ಹೇಳಿದರೆ, ಇವತ್ತು ಒಂದು ನಾವು ಬದಿಯಿಂದ ನೋಡಿದರೆ ಈ ಆ್ಯಕ್ಟನ್ನು ತಂದು ವರ್ಗಾವಣೆ ಮಾಡಬಾರ್ದು ಅಂತಿದ್ರು ಸಹ ಅವರು ಪಾಪ ಏನು ಅಂದರೆ ಹಣದ ಅಡಚಣೆ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ಭಾಳ ಕಡಿಮೆ ಕ್ರಯಕ್ಕೆ ಆಸ್ತಿಯನ್ನು ಕೊಟ್ಟಿರ್ತಾರೆ. ಈ ಭೂಮಿಯನ್ನು ಕಳೆದುಕೊಂಡಂತಹ ವ್ಯಕ್ತಿ ಅದನ್ನು ಪುನಃ ವಾಪಸ್ ತೆಗೆದುಕೊಳ್ಳಿಕ್ಕೆ ಅದಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಿದ ಬಗ್ಗೆ ಪ್ರಾರಂಭದಲ್ಲಿ ಈಗ ತಾವು ಕೇಳಿದಿರಿ ಏನಂತೇಳಿ, ಕಾನೂನಿನ ಚೌಕಟ್ಟಿನೊಳಗೆ ಇಂತಿಷ್ಟು ಸಮಯದೊಳಗೆ ಅದಕ್ಕೆ ಅರ್ಜಿ ಹಾಕಬೇಕು ಅಂತ ಇರಲಿಲ್ಲ ಅಂತ ಇತ್ತು. ಆದರೆ ಕರ್ನಾಟಕ ಹೈಕೋರ್ಟ್ನವರಾಗಲಿ ಬೇರೆ ಹೈಕೋರ್ಟ್ನವರಾಗಲಿ ಸರ್ವೋಚ್ಚ ಸುಪ್ರೀಂ ಕೋರ್ಟ್ಗಳಾಗಲಿ ಯಾವುದೇ ವ್ಯಕ್ತಿಯ ಭೂಮಿಯನ್ನು ಇನ್ನೊಬ್ಬ ವ್ಯಕ್ತಿ ಕ್ರಯಪತ್ರದಾಗಲಿ ಇನ್ಯಾವುದೇ ನೋಂದಾಯಿತ ದಾಖಲೆಗಳ ಆಧಾರದಲ್ಲಿ ಅನುಭವಿಸಿಕೊಂಡು ಬರ್ತಾ ಇರುವಾಗ ಅಲ್ಲಿ ಕಾನೂನಿನ ಉಲ್ಲಂಘನೆ ಆಗಿದೆ ಅಂತೇಳಾದರೆ ರೀಸನೇಬಲ್ ಟೈಮ್, ರೀಸನೇಬಲ್ ಟೈಮ್ ಅಂದರೆ ಏನು ಅಂತೇಳಿ ಹೇಳಲಿಲ್ಲ, ರೀಸನೇಬಲ್ ಟೈಮ್ ಅಂದರೆ ಸಾಮಾನ್ಯ ಒಂದು 1 ವರ್ಷ 2 ವರ್ಷ 3 ವರ್ಷ ಒಳಗೆ ಆ ಬಗ್ಗೆ ಸಹಾಯಕ ಕಮಿಷನರವರಿಗೆ ಅರ್ಜಿಯನ್ನು ಹಾಕಿ ಆ ಭೂಮಿಯನ್ನು ವಾಪಸ್ಸು ಪಡೆದುಕೊಳ್ಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಸಾಮಾನ್ಯ ಒಂದು 68ನೇ ಇಸವಿಯಲ್ಲಿ ಕ್ರಯಪತ್ರದ ಆಧಾರ ಅನುಭವಿಸಿಕೊಂಡು 78, 88, 98, 118, 118, 128, 128, 50 ವರ್ಷಗಳನ್ನು ನಿರಂತರವಾಗಿರುವಾಗಲೂ ಇವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಹಾಗಾದರೆ ಸರ್ಕಾರವು ಈ ವಿಳಂಬ ನೀತಿಯದ್ದರಿಂದ ಆ ವ್ಯಕ್ತಿ ಕ್ರಮಬದ್ಧವಲ್ಲದ ಕ್ರಯಪತ್ರದ ಆಧಾರದಲ್ಲೂ ಅನುಭವಿಸಿಕೊಂಡು ಬರ್ತಿರು, ಅವನಿಗೂ ತುಂಬ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಈ ನ್ಯಾಯದ ತಕ್ಕಡಿಯನ್ನು ಸಮಾನವಾಗಿಟ್ಟುಕೊಂಡು ಡಿಲೇ ಡಿಫೀಟ್ಸ್ ಈಕ್ವಿಟಿ, ನಿಮ್ಮ ವಿಳಂಬವೇ ನಿಮಗೆ ನ್ಯಾಯವನ್ನು ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಹೇಳ್ತದೆ, ಆ ಮೂಲಕ ಕೈ ಚೆಲ್ತದೆ. ಆ ಡಿಲೇ ಡಿಫೀಟ್ಸ್ ಈಕ್ವಿಟಿ ಅಂತ ಹೇಳೋದರಿಂದ ಇದಾಗ್ತದೆ. ಅದಕ್ಕೆ ಒಂದು ಏನು ಮಾಡಿದರು ಅಂತೇಳಿದರೆ, 2023ನೇ ಇಸವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವೇ ಸರ್ಕಾರದವರೇ ಒಂದು ತಿದ್ದುಪಡಿ ತಂದು Section 5A ಅಂತ ಹೇಳಿದರೆ, ಮೊದಲೆಲ್ಲ ಒಬ್ಬ ವ್ಯಕ್ತಿ 90 ದಿವಸಗಳು ಅಪೀಲ್ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಇವನಿಗೆ ಎಷ್ಟು ಸಮಯದೊಳಗೆ ಅಪ್ಲಿಕೇಶನ್ ಹಾಕಬೇಕು, ಅರ್ಜಿ ಹಾಕಬೇಕು ವಾಪಸ್ ಪಡ್ಕೊಳ್ಳಿಕ್ಕೆ, ಅದಕ್ಕೆ ಸಮಯವೇ ಇಲ್ಲ ಅಂಥೇಳಿ 2023ರಲ್ಲಿ ತಿದ್ದುಪಡಿ ತಂತು. ಇದೇ ನಮ್ಮ ಸರ್ಕಾರ. ಆದ್ದರಿಂದ ಇಂದು ಇಂತಿಷ್ಟೇ ಸಮಯದೊಳಗೆ, ಆದರೆ 10 ವರ್ಷ 20 ವರ್ಷ 30 ವರ್ಷ ಅಂತೇಳಿ ಡಿಲೇ ಡಿಫೀಟ್ಸ್ ಈಕ್ವಿಟಿ ಅಂತ ಹೇಳುವಂಥ ಗ್ರೌಂಡಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವನ ಜಮೀನು ಇನ್ನೊಬ್ಬನಿಗೆ ಕೈ ಹೋಗಿದ್ದರೂ ವಿಳಂಬ ಆಗಿದೆ ಅಂತೇಳಿ ಅವನಿಗೆ ನ್ಯಾಯದಾನದ ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಮಾಡಬಾರದು ಅಂತೇಳಿ ಕರ್ನಾಟಕ ಸರ್ಕಾರದವರು ತಿದ್ದುಪಡಿ ತಂದಿದ್ದಾರೆ. ಆದರೂ ನಾವು ಇತ್ತೀಚೆಗಿನ ಕರ್ನಾಟಕ ಹೈಕೋರ್ಟ್ ತೀರ್ಪುಗಳು ಇತರ ತೀರ್ಪಿದ್ರು ಎಲ್ಲೆಲ್ಲಿ ವಿಳಂಬಗಳಾಗಿದೆಯೋ ಇವತ್ತಿಗೂ ಸಹ ಈ ಕಾನೂನು ಬಂದ ನಂತರ ಸಹ ಅದು ತುಂಬ ವಿಳಂಬ ಆಗಿದ್ದಲ್ಲಿ ಅವರಿಗೆ ವಾಪಸ್ ಕೊಡಬೇಕು ಅಂತೇಳಿ ಆದೇಶ ಉಂಟು, ಇಲ್ಲ ಅಂತ ಹೇಳೋದಿಲ್ಲ, ಅವರಿಗೆ ಕೊಡಬೇಕಾಗಿಲ್ಲ ಅಂತ ಹೇಳಿದಂಥ ಉಲ್ಲೇಖವಾದಂಥ ತೀರ್ಪುಗಳು ತುಂಬ ಇದೆ.
1: ಸರ್, ಈಗ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಈಗ ಒಬ್ಬರು ಜಮೀನನ್ನು ಪಡೀಲಿ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆಗಳು ಹೇಗೆ ಸರ್? ಒಬ್ಬ ಪರಿಶಿಷ್ಟ ಜಾತಿಯವನಿಗೆ ಯಾವುದೇ ರೀತಿಯಲ್ಲಿ ಭೂಮಿಗಳಿಲ್ಲ, ಆತನು ತನಗೂ ಕೂಡ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಜಮೀನುಗಳು ಬೇಕು ಅಂತ ಹೇಳಿದಾಗ ಆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಜೊತೆಗೆ ಪಿ ಟಿ ಸಿ ಎಲ್ ಕಾಯ್ದೆ

0: ಜಮೀನನ್ನು ಯಾರು ಮಂಜೂರು ಮಾಡ್ತಾರೆ ಅಂತ ಹೇಳಿ.
1: ಪಿ ಟಿ ಸಿ ಎಲ್ ಆಕ್ಟ್ ಮಾಡಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗಡದ ಭೂಮಿ ಕೊಡಬೇಕು ಅಂತೇಳಿ ಮಾಡಿದ್ದಲ್ಲ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗಡದವರಿಗೆ ಈಗಾಗಲೇ ನೀಡಿದಂಥ ಜಮೀನುಗಳು ಇನ್ನೊಬ್ಬರ ಕೈಗೆ ಹೋಗಿದ್ದಲ್ಲಿ ದಾಖಲೆಗಳ ಮೂಲಕ ಅಂಥ ಭೂಮಿಗಳನ್ನು ಅವನಿಗೆ ವಾಪಸ್ ಕೊಡತಕ್ಕದ್ದು ಅಂತ ಹೇಳಿ ಮಾಡಿದ್ದು ಅದರ ಘನ ಉದ್ದೇಶ. ವ್ಯಕ್ತಿಗೆ ಭೂಮಿ ಬೇಕು ಅಂತ ಹೇಳಿ ಆದರೆ, ಇದಕ್ಕಿಂತ ಮೊದಲು ನೀವು ಉಲ್ಲೇಖಿದಿರಿ ಡಿಪ್ರೆಸ್ಡ್ ಕ್ಲಾಸ್ ಲ್ಯಾಂಡ್, ಯಾವ ಭೂಮಿಗಳನ್ನು ನಿಮ್ಮನ ವರ್ಗದವರಿಗೆ ಅದನ್ನು ಕಾದಿರಿಸಲಾಗಿದೆಯೋ ಅಂಥ ಭೂಮಿಗಳಲ್ಲಿ ನನಗೆ ಇಂತಿಷ್ಟು ಭೂಮಿಯನ್ನು ನನಗೆ ಕೊಡಬೇಕು. ಯಾವ ಉದ್ದೇಶಕ್ಕಿರ್ಬೋದು, ಅವ ನಾಳೆ ಒಂದಲ್ಲಿ ಶೈಕ್ಷಣಿಕವಾದಂಥ ಇರ್ಬೋದು, ಅದನ್ನು ವಾಸಕ್ಕಿರ್ಬೋದು, ಕೈಗಾರಿಕೆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಉದ್ದೇಶಗಳಿಗೆ ಅದರಲ್ಲಿ ಕೊಡಬೇಕು ಅಂತೇಳಿ ಕೇಳ್ಬೋದು. ಅದರ ಉದ್ದೇಶ ಏನಂತಂದರೆ ನೀಡಿದಂಥ ಜಮೀನನ್ನು ರಕ್ಷಣೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ಆ ಕಾಯ್ದೆಯ ಮೂಲ ಉದ್ದೇಶ.
0: ಸರ್, ಈಗ ಪಿ ಟಿ ಸಿ ಎಲ್ ಕಾಯ್ದೆ 2023 ತಿದ್ದುಪಡಿ ಮಾಡಲಾಗಿದೆ, ಯಾವೆಲ್ಲ ವಿಚಾರಗಳನ್ನು ತಿದ್ದುಪಡಿಗೆ ಒಳಪಡಿಸಲಾಗಿದೆ ಅಂತೇಳಿ ಸರ್?
1: ಕೇವಲ ಅಪೀಲು ಮಾಡಲಿಕ್ಕೆ 90 ಅಂತ ಇತ್ತು. ಯಾವುದೇ ಒಂದು ಸೆಕ್ಷನ್ 4 ಯಾವ ಭೂಮಿಗಳನ್ನು ಪರಿಶಿಷ್ಟ ಜಾತಿಯ ಭೂಮಿಗಳನ್ನು ಅವನು ವರ್ಗಾವಣೆ ಮಾಡಿರ್ತಾನೆ, ಆ ಭೂಮಿಯನ್ನು ಅವನಿಗೆ ಅಸಿಸ್ಟೆಂಟ್ ಕಮಿಷನರವರು ತನಿಖೆ ಮಾಡಿ ಅದು ಗ್ರ್ಯಾಂಟೆಡ್ ಲ್ಯಾಂಡ್ ಹೌದಾ ಅಲ್ವಾ ಅಂತೇಳಿ, ಹೌದು ಅಂತೇಳಿ ಅವರ ಅಭಿಪ್ರಾಯಕ್ಕೆ ಬಂದು ಆದೇಶ ಮಾಡಿದರೆ ಅದರಿಂದ ಬಾಧಿತನಾದ ವ್ಯಕ್ತಿ 90 ಅಪೀಲು ಮಾಡಬೇಕಾಗಿತ್ತು. ಅದೇ ಸಹಾಯಕ ಕಮಿಷನರವರು ಈ ಭೂಮಿ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ನೀಡಿದ ಜಮೀನು ಹೌದೇ ಅಲ್ವಾ ಅಂತೇಳಿ ನನಗೆ ಸಂಶಯ ಇದೆ, ಮತ್ತು ಇದರಲ್ಲಿ ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತ ಆದರೆ ಹಾಗಾದರೆ ಯಾವ ಭೂಮಿ ಗ್ರ್ಯಾಂಟೆಡ್ ಆಗಿದೆ ಅವನಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಮೊದಲು. 92-93 ಈ ಒಂದು ವಿಚಾರವನ್ನು ಸಹ ಸರ್ಕಾರ ಗಮನದಲ್ಲಿಟ್ಟುಕೊಂಡು 92-93 ತಿದ್ದುಪಡಿ ತಂದರು. ಅಂದರೆ ಮೊದಲು ಅಪೀಲು ಮಾಡಲಿಕ್ಕೆ ಅವಕಾಶ ಇದ್ದದ್ದು ಯಾವ ವ್ಯಕ್ತಿಯಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಭೂಮಿ ಇಟ್ಟುಕೊಂಡು ಅವ ಬಿಡಬೇಕು, ಭೂಮಿಯನ್ನು ವಾಪಸ್ ಕೊಡಬೇಕು ಅಂದರೆ ಅವನಿಗೆ ಅಪೀಲ್ ಮಾಡಲಿಕ್ಕಿತ್ತು, ಗ್ರ್ಯಾಂಟಿಗೆ ಅವಕಾಶ ಇರಲಿಲ್ಲ. 93 ಆ ವ್ಯಕ್ತಿಗೂ ಸಹ ಒಂದು ಅಪೀಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು. ಈ 5A ಏನು ಮಾಡಿದರು ಅಂತೇಳಿದರೆ ಒಬ್ಬ ವ್ಯಕ್ತಿಗೆ 50 ಅವನಿಗೆ ಭೂಮಿ ಸರ್ಕಾರ ಕೊಟ್ಟಿರ್ಬೋದು, ಆದರೆ ಅವನಿಗೆ 2000 ಅಥವಾ 2026 50 ನಾವು ವರ್ತಮಾನ ಕಾಲದಿದ್ದೇವೆ, ಇಲ್ಲಿವರೆಗೆ ಗೊತ್ತಾಗಲಿಲ್ಲ ಅಂತ ಇಟ್ಟುಕೊಳ್ಳಿ. ಹಾಗಾದರೆ 76 ಆಯಿತು ಈ ಭೂಮಿಯನ್ನು ನಾನು ಇನ್ನು ಕೇಳಲಿಕ್ಕೆ ಡಿಲೇ ಡಿಫೀಟ್ಸ್ ಈಕ್ವಿಟಿ ಅಂತ ಹೇಳುವಂಥದ್ದು ಅವನಿಗೆ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಸೆಕ್ಷನ್ 5A ತಿದ್ದುಪಡಿ ತಂದರು. ಅದರಲ್ಲಿ ಯಾವುದೇ ಟೈಮ್ ಲಿಮಿಟೇ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಸರ್ಕಾರ ತಂದಿದೆ. ಇದು 2023.
0: ಸರ್, ಈಗ ಪಿ ಟಿ ಸಿ ಎಲ್ ಕಾಯ್ದೆ ನಮಗೆ ಈ ಕಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರಿಗೆ ಇದರ ಒಂದು ವಿಚಾರಗಳು ಒಂದಿಷ್ಟು ತಿಳುವಳಿಕೆಗಳು ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋದಾಗ ಪಿ ಟಿ ಸಿ ಎಲ್ ಕಾಯ್ದೆಯ ಭೂಮಿ ವಂಚಿತರ ಒಂದು ಹೋರಾಟಗಳು ಯಥೇಚ್ಛವಾಗಿ ಕೇಳಿಬರ್ತಾ ಇದೆ. ಸೊ ಅವರದ್ದು ಅನೇಕ ರೀತಿಯ ಒಂದು ಏನು ಬೇಡಿಕೆಗಳಿದೆ, ಜೊತೆಗೆ ಅವರಲ್ಲಿರುವಂತಹ ಏನು ಈ ಕಾಯ್ದೆಯ ಒಳ ವಿಚಾರಗಳ ಬಗ್ಗೆ ಅವರು ಒಂದಿಷ್ಟು ಹೋರಾಟಗಳನ್ನು ಪದೇ ಪದೇ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಜಮೀನುಗಳನ್ನು ಭೂಗಳ್ಳರ ಪರವಾಗಿ ಮಾರಾಟ ಮಾಡಲಾಗಿದೆ ಮತ್ತು ಮೂಲ ಮಂಜೂರುದಾರರಿಗೆ ಮತ್ತು ವಾರಸುದಾರರಿಗೆ ಭೂಮಿಯನ್ನು ಮರುಸ್ಥಾಪಿಸಬೇಕು, ಮತ್ತು ಪಿ ಟಿ ಸಿ ಎಲ್ ಕಾಯ್ದೆ 2023 ತಿದ್ದುಪಡಿಯ ಕಲಂ 5(1)(d) ಇದಕ್ಕೆ ಏನು ಇದರಲ್ಲಿರುವಂತಹ ಗೊಂದಲವನ್ನು ಸರಿಪಡಿಸಬೇಕು. ಸೊ ಹಾಗೆ ಕಲಂ 3(1)(b) ಏನು ಮಾಡಬೇಕು ಎಲ್ಲವನ್ನು ಕೂಡ ಒಳಪಡಿಸಬೇಕು. ಈ ರೀತಿಯ ಹೋರಾಟಗಳು ಮತ್ತು ಈ ರೀತಿಯ ಬೇಡಿಕೆಗಳು ಬರ್ತಾ ಇದೆ ಸರ್, ಇದರ ಬಗ್ಗೆ ತಾವು ದಯವಿಟ್ಟು ಮಾಹಿತಿ ನೀಡಬೇಕು.
1: ಅಂದರೆ ಈ ದಕ್ಷಿಣ ಕನ್ನಡ ಆಗಲಿ, ಉಡುಪಿಯಲ್ಲಿ ಆಗಲಿ, ಉತ್ತರ ಕನ್ನಡದಲ್ಲಿ ಆಗಲಿ, ಅಂದರೆ ಇಲ್ಲಿ ಭೂಮಿಗಳು ಬಹಳಷ್ಟು ಕಡಿಮೆ ಭೂಮಿಗಳು ಅವರಿಗೆ ಅನುದಾನವಾಗಿದೆ. ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಸೇರಿದ ಎಲ್ಲ ಭೂಮಿಗಳು ಗ್ರ್ಯಾಂಟೆಡ್ ಲ್ಯಾಂಡ್ ಅಲ್ಲ. ಯಾವ ಭೂಮಿಯನ್ನು ಸರ್ಕಾರ ಅವರಿಗೆ ಅನುದಾನ ನೀಡಲಾಗಿದೆಯೋ ಅದರಲ್ಲಿ ಉಂಟು. ಏನಂತಂದರೆ ಅಪ್ಸೆಟ್ ಪ್ರೈಸಿಗ ಅಥವಾ ಏನೂ ಅಪ್ಸೆಟ್ ಪ್ರೈಸ್ ಇಲ್ಲದೆಯೋ ಅಂತೇಳೋದು ಸಹ ಒಂದು ಅಂಶವನ್ನು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಿ ಆ ನೀತಿಯಲ್ಲಿದ್ದಂಥ ನೀಡಿದಂಥ ಭೂಮಿಗಳು ಭಾಳ ಕಡಿಮೆ, ಉಡುಪಿ ಜಿಲ್ಲೆಯಲ್ಲೂ ಆಗಲಿ ಅಥವಾ ಇನ್ನಿತರ ಜಿಲ್ಲೆಗಳಲ್ಲಿ, ಅದೇ ನಿಮ್ಮ ಬೆಂಗಳೂರು ಮತ್ತು ಇನ್ನಿತರ ಈಗ ನೀವು ಹೇಳಿದಂಥ ಜಿಲ್ಲೆಗಳಲ್ಲಿ ಅಲ್ಲಿ ಅಂಥ ಭೂಮಿಗಳು ಅಂದರೆ ಅನುದಾನ ನೀಡಿದಂಥ ಭೂಮಿಗಳು ತುಂಬ ಇದೆ. ಆದರೆ ಇವತ್ತೇನು ನಗರ ಪ್ರದೇಶಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿದರೆ, ಈ ಭೂಮಿಗಳು ಅವರು ಏನು 5-10 ಕಾನೂನು ಅರಿವಿದ್ದೋ ಕಾನೂನಿನ ಅರಿವಿಲ್ಲದೆಯೋ ಅದನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ ನಂತರ ಅವನೊಂದು 5 ಇಟ್ಕೊಳ್ತಾನೆ, ಅವನು 5 ಕಳೆದ ನಂತರ ಮಾರಾಟ ಮಾಡ್ತಾನೆ. ಅದೇ ಪ್ರಕಾರ ಈ ಭೂಮಿಗಳು ಯಾವ ಭೂಮಿಗಳು ಪ್ರಾರಂಭದಲ್ಲಿ ಅನುದಾನ ನೀಡಲಾಗಿದಂಥ ಭೂಮಿಯ ಸರ್ಕಾರದಿಂದ ಅದೇ ಭೂಮಿಗಳು ಅದರ

0: ರೂಪವನ್ನು ಕಳ್ಕೊಂಡು ಅದು ವರ್ಗ ಭೂಮಿಗಳಾಗಿ ಮಾರ್ಪಾಡಾಗ್ತದೆ. ಅಂದರೆ ನಾಲ್ಕೈದು ಜನರಿಗೆ ಅದು ವರ್ಗಾವಣೆ ಆಗುವಾಗ ಅದು ಒಂದು ಅಬ್ಸಲ್ಯೂಟ್ ಪ್ರಾಪರ್ಟಿ, ಅಂದರೆ ಯಾವುದೇ ಒಂದು ಮಾಲಕತ್ವದ ಆಸ್ತಿಯ ಒಂದು ಸ್ವರೂಪವನ್ನು ತಾಳ್ಕೊಂಡು ಅಲ್ಲಿ ವಾಣಿಜ್ಯ ಕಟ್ಟಡಗಳಿರ್ಬೋದು ಅಥವಾ ಇನ್ನಿತರ ವಸತಿ ಸಂಕೀರ್ಣಗಳಿರ್ಬೋದು ಅಥವಾ ಇನ್ನಿತರ ದೊಡ್ಡ ನಗರವಾಗಿ ಅದು ಮಾರ್ಪಾಡಾಗ್ತದೆ. ಈ ನಿಟ್ಟಿನಲ್ಲಿ ಇಂದು ನಾವು ಯಾಕಂದರೆ ಹೇಳಿದರೆ ಇಂದು ಎಲ್ಲ ವರ್ಗದ ಜನರು, ಅಂದರೆ ಈ ವಿದ್ಯೆ ಅಂತ ಹೇಳುವಂಥದ್ದು ಅದು ಎಲ್ಲ ವರ್ಗದ ಜನರು ಹೆಚ್ಚೆಚ್ಚು ಆ ಒಂದು ನಿಟ್ಟಿನಲ್ಲಿ ಒಲವನ್ನು ಕೊಟ್ಟುಕೊಂಡು ಅವರು ವಿದ್ಯಾವಂತರು ಆದ ಕಾರಣ ಎಲ್ಲೆಲ್ಲಿ ಈ ಭೂಮಿಗಳು ಭೂ ಕಳ್ಳರ ಬಳಿ ಅಥವಾ ಸ್ವಾಧೀನದಲ್ಲಿದೆಯೋ ಆ ನಿಟ್ಟಿನ ದೊಡ್ಡ ಹೋರಾಟಗಳು ಆಗ್ತಾ ಉಂಟು. ಭೂಮಿಯನ್ನು ಅವರು ವಾಪಸ್ಸು ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರವು ಅದಕ್ಕೆ ಸಾಕಷ್ಟು, ಅದಕ್ಕೆ ಕಾನೂನಿನಲ್ಲೂ ಸಹ ಅವರಿಗೆ 5A ಹೇಳಿದಾಗೆ ಅಥವಾ ಇನ್ನಿತರ ನಾನೀಗ ಹೇಳಿದಾಗೆ ಗ್ರ್ಯಾಂಟಿಗೆ ಸಹ ಅಪೀಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಸಹಾಯ ಮಾಡ್ತಾ ಉಂಟು.
1: ಸರ್, ಕೊನೆಯದಾಗಿ ಈಗ PTCL ಕಾಯ್ದೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಈ ಭೂಮಿಯ ಪರಭಾರೆಯ ವಿಚಾರಗಳಲ್ಲಿ ಈ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರ ನೀಡಿದಂಥ ಒಂದು ಒಳ್ಳೆಯ ಅವಕಾಶಗಳು, ಹಾಗಾಗಿ ಈ ವಿಚಾರಗಳು ಬಂದಾಗ ಅವರು ಈ ಒಂದು ಕಾಯ್ದೆಯ ಪ್ರಕಾರ ತಮ್ಮ ಬದುಕುವ ಹಕ್ಕುಗಳನ್ನು ಗೌರವಿತವಾಗಿ ಬದುಕುವಂತಹ ಹಕ್ಕಿನ ಜೊತೆಗೆ ತಾವು ಉತ್ತಮ ರೀತಿಯಲ್ಲಿ ಬಾಳು ನಡೆಸುವಂತಹ ಈ ಭೂಮಿಯನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು, ಒಂದು. ಎರಡನೇದಾಗಿ, ಒಂದು ವೇಳೆ ಈ ರೀತಿಯ ಗೊಂದಲಗಳು ಇದ್ದಾಗ ಅವರು ಯಾರನ್ನು ಭೇಟಿಯಾಗಬೇಕು, ಅಂದರೆ ಕಾನೂನು ಯಾವ ರೀತಿಯಾಗಿ ಸಲಹೆಗಳನ್ನು ಪಡ್ಕೊಳ್ಬೇಕು, ಹಾಗಾಗಿ ಒಟ್ಟಾರೆಯಾಗಿ PTCL ಕಾಯ್ದೆಯ ಎಲ್ಲ ವಿಚಾರಗಳನ್ನು ತಾವು ತಿಳಿಸಬೇಕು ಸರ್.
0: ಅಂದರೆ ಈ ಭೂಮಿಯನ್ನು, ಈ ಅನುದಾನ ನೀಡಲಾಗಿದ್ದ ಭೂಮಿಯನ್ನು ಪರಿಶಿಷ್ಟ ಜಾತಿಯವರಾಗಲಿ ಪರಿಶಿಷ್ಟ ಪಂಗಡದವರಾಗಲಿ ಯಾವುದೇ ಒಂದು ಕಾನೂನಿನ ಸಲಹೆ ಪಡೆಯದೆ, ಅಂದರೆ ವಕೀಲರ ಮೂಲಕ ಇರ್ಬೋದು ಅಥವಾ ಕಾನೂನಿನ ಅನುಭವ ಇರುವಂಥ ಅವರದೇ ಪಂಗಡದಲ್ಲಿದ್ದವರಂತಹ ಸಹಾಯವನ್ನು ಪಡೆಯದೆ ಈ ಭೂಮಿಯನ್ನು ಯಾವುದೇ ರೀತಿಯಲ್ಲಿ ಅವರು ವರ್ಗಾವಣೆ ಮಾಡಬಾರ್ದು. ಇದು ನನ್ನ ಒಂದು ಅರಿಕೆ. ಹಾಗಾದರೆ ಅವರಿಗೆ ನಿಜವಾಗಿ ಮಾರಬೇಕು ಅಂತೇಳಿದಂಥ ಉದ್ದೇಶ ಉಂಟು, ಅದು ಯಾವುದೇ ಕಾರಣಗಳು ಹಲವು ಇರ್ಬೋದು. ಅಂಥ ಸಂದರ್ಭದಲ್ಲಿ ಅವರು ನುರಿತ ವಕೀಲರುಗಳ ಮೂಲಕ ಆಗಲಿ ಅಥವಾ ಕಾನೂನಿನ ಯಾರಿಗೆ ಜ್ಞಾನ ಉಂಟು ಅಥವಾ ಅವರದ್ದೇ ಒಂದು ಕಮ್ಯುನಿಟಿ, ಅಂದರೆ ಇಂದು ತುಂಬ ಅವರದ್ದು ಸಂಘ ಸಂಸ್ಥೆಗಳಿದೆ, ಆ ಸಂಘ ಸಂಸ್ಥೆಗಳ ಮೂಲಕವೇ ಅದನ್ನು ಮಾರಾಟ ಮಾಡಿದರೆ ಅವರಿಗೂ ಯೋಗ್ಯ ಪ್ರತಿಫಲ ಸಿಗ್ತದೆ. ಅವರು ಅದರ ಯಾವ ಉದ್ದೇಶಕ್ಕೆ ಈ ಕಾನೂನು ಮಾಡಲಾಗಿದೆಯೋ ಸರ್ಕಾರದ ಅನುಮತಿ ಪಡ್ಕೊಂಡು ಮಾರಾಟ ಮಾಡಿದರೆ ಅವರಿಗೂ ಅದಕ್ಕೆ ಯೋಗ್ಯವಾದಂಥ ಮಾರುಕಟ್ಟೆ ದರ ಸಿಗ್ತದೆ.
1: ಒಳ್ಳೆಯದು ಸರ್. PTCL ಕಾಯ್ದೆ ಅಂತ ಹೇಳಿದರೆ ಏನು, ಜೊತೆಗೆ PTCL ಕಾಯ್ದೆ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾವ ರೀತಿಯಾಗಿ ತಮ್ಮ ಮಂಜೂರಾದಂಥ ಭೂಮಿಯನ್ನು ಕಾಪಾಡಿಕೊಳ್ಬಹುದು, ಜೊತೆಗೆ ಏನಾದರೂ ಸಮಸ್ಯೆ ಬಂದಲ್ಲಿ ಯಾವ ರೀತಿಯ ಕಾನೂನಿನ ರೀತಿಯಲ್ಲಿ ತಮ್ಮ ಭೂಮಿಯನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬಹುದು, ಜೊತೆಗೆ ಮುಂದೆ ಆ ಒಂದು ಭೂಮಿಯನ್ನು ಯಾವ ರೀತಿಯಾಗಿ ಮಾರಾಟ ಮಾಡ್ಬೋದು, ಅಥವಾ ಹೀಗೆ ಅನೇಕ ರೀತಿಯ ಗೊಂದಲಗಳಿರ್ಬೋದು, ಕಾನೂನು ರೀತಿಯ ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ತಾವು ತಿಳಿಸಿದಿರಿ ಸರ್. ಹಾಗಾಗಿ ತಮಗೆ ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್.
0: ನಮಸ್ತೆ ಸರ್.

ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪಿಟಿಸಿಎಲ್ ಆಕ್ಟ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂಮಿ ಪರಭಾರೆ ಕಾಯಿದೆ ಕುರಿತು ಮಾಹಿತಿಯನ್ನು ನೀಡಿದವರು ಹಿರಿಯ ವಕೀಲರಾದ ರವೀಂದ್ರನಾಥ ಪಿಎಸ್ ಮಂಗಳೂರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಚಿ. ಇದು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15. ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಪರಿಹಾರ ಕುರಿತಾದ ಸಮಗ್ರ ಮಾಹಿತಿಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ.

0: ಶುಕ್ರವಾರ ರಾತ್ರಿ 7:15 ಆಕಾಶವಾಣಿ ಮಂಗಳೂರು. ಯುವವಾಣಿ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಂದರ್ಶನ, ಬಳಿಕ ಭಾಷಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಎಂಪಿ ಅವರೊಂದಿಗೆ ಫಾರ್ಮಸಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇಲ್ಲಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಗುರುರಾಜ್ ಎಂಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಸರ್, ಈಗ ಈ ಫಾರ್ಮಸಿ ಕ್ಷೇತ್ರ ಅಂತ ನಾವು ಕೇಳ್ತೇವೆ, ಈ ಫಾರ್ಮಸಿ ಕ್ಷೇತ್ರ ಅಂತ ಹೇಳಿದ್ರೆ ಏನು, ಮತ್ತೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಅದರ ಒಂದು ಮಹತ್ವ ಏನು?
2: ನೋಡಿ, ಆರೋಗ್ಯ ಮೂಲಭೂತವಾಗಿ ಮನುಷ್ಯನಿಗಿರಬೇಕಾದಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ವಿಷಯ. ಆರೋಗ್ಯವನ್ನು ನಾವು ವೆಲ್ತ್ ಅಂತ ಹೇಳ್ತೇವೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳುವಂಥ ಒಂದು ಮಾತಿದೆ. ಅದ್ರ ಜೊತೆಗೇ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಅಂತ ಹೇಳುವ ಗಾದೆ ಮಾತು ಎಲ್ರಿಗೂ ಸಹ ಗೊತ್ತಿರುವಂಥದ್ದೇ. ಹಾಗಾಗಿ ಆರೋಗ್ಯಕ್ಕೆ ಅದರದ್ದೇ ಆದಂತಹ ತುಂಬ ಮಹತ್ವ ಇದೆ. ಈ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹಲವು ವಿಧವಾದಂತಹ ಕ್ಷೇತ್ರಗಳಿಂದ ಸೇವೆ ಸಲ್ಲಿಸ್ತಾ ಇದೆ, ಜನರಿಗಾಗಿ, ಜನರ ಆರೋಗ್ಯಕ್ಕಾಗಿ, ಸಮುದಾಯದ ಆರೋಗ್ಯಕ್ಕಾಗಿ. ಅದರಲ್ಲಿ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇರುವಂತಹ ಮುಖ್ಯ ಯಾರು ಅಂತಂದರೆ ವೈದ್ಯರು. ಆ ವೈದ್ಯರು ರೋಗವನ್ನು ಪರೀಕ್ಷಿಸ್ತಾರೆ, ರೋಗಿಗಳಿಗೆ ಬೇಕಾದದ್ದನ್ನು ಡಯಾಗ್ನೋಸ್ ಮಾಡ್ತಾರೆ, ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅಲ್ಲಿ ಅವಶ್ಯಕತೆಯಾಗಿರುವಂಥದ್ದು ಮೆಡಿಸಿನ್ಸ್ಗಳು. ಈ ಔಷಧಗಳನ್ನು ತಯಾರು ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಭಾಗ ಯಾವುದಿದೆ ಅದನ್ನು ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಅಂತೇಳಿ ನಾವು ಕರಿತೇವೆ. ಹಾಗಾಗಿ ಔಷಧಗಳನ್ನು ಉತ್ಪಾದಿಸುವಂಥದ್ದು, ತಯಾರು ಮಾಡುವಂಥದ್ದು ಮತ್ತು ಏನು ರೋಗಿಗಳಿಗೆ ವೈದ್ಯರು ಸಲಹೆ ಮಾಡಿರ್ತಾರೆ ಅದನ್ನು ರೋಗಿಗಳಿಗೆ ನೀಡುವಂಥದ್ದು, ಡಿಸ್ಪೆನ್ಸಿಂಗ್, ಇದು ಸ್ಥೂಲವಾಗಿ ನಾವು ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಬಗ್ಗೆ ಹೇಳ್ಬೋದು. ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಒಳಗೊಂಡಿದೆ. ನಾವು ಮುಂದೆ ಮಾತಾಡ್ತಾ ವಿಷಯಗಳನ್ನು ಪ್ರಸ್ತಾಪಿಸಬಹುದು.
1: ಈಗ ಹಾಗಾದ್ರೆ, ಈಗ ತಾವು ಹೇಳಿದ್ರಿ ಫಾರ್ಮಸಿ ಅಂತ ಹೇಳಿದ್ರೆ ಮುಖ್ಯವಾಗಿ ಔಷಧಗಳಿಗೆ ಸಂಬಂಧಿಸಿದ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಅಂತ ಹೇಳಿ, ಯಾವೆಲ್ಲ ಕೋರ್ಸ್ಗಳು ಈ ಫಾರ್ಮಸಿ ಕ್ಷೇತ್ರದಲ್ಲಿ ಇವೆ?
2: ಭಾರತದಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಇದೆ, ಅದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅದರ ಕೆಳಗೆ ಬರ್ತದೆ. ಮುಖ್ಯವಾಗಿ ದಿ ಫಾರ್ಮಸಿ ಆ್ಯಕ್ಟ್ ಅಂತೇಳಿ 1948 ಆದಂಥದ್ದು ದಿ ಫಾರ್ಮಸಿ ಆ್ಯಕ್ಟ್. ಅದರ ಅಂಡರಲ್ಲಿ ಫಾರ್ಮಸಿ ಎಜುಕೇಷನ್ ಮತ್ತು ಪ್ರೊಫೆಷನ್ ಆಫ್ ಫಾರ್ಮಸಿ ಬಗ್ಗೆ ಆ ಆ್ಯಕ್ಟ್ ಹೇಳ್ತದೆ. ಅದರ ಅಂಡರಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಇದೆ. ಭಾರತದಲ್ಲಿ ಈಗ ಒಟ್ಟು 5 ಕೋರ್ಸಸ್ ಅವೈಲೇಬಲ್ ಇದೆ ಫಾರ್ಮಸಿ ಬಗ್ಗೆ. 2 ಡಿಪ್ಲೊಮಾ ಕೋರ್ಸ್ ಇದೆ, ಡಿ ಫಾರ್ಮ್ ಅಂತೇಳಿ ಹೇಳ್ತೇವೆ, ಮತ್ತು ಬಿ ಫಾರ್ಮ್ ಅಂಥೇಳಿ ಅದು 4 ಡಿಗ್ರಿ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್. ಅದು ಸೆಮಿಸ್ಟರ್ ಸಿಸ್ಟಮ್ ಪ್ರಕಾರ ಇದೆ, 8 ಇದೆ, 4 ಅವಧಿಯ ಕೋರ್ಸ್ ಅದು. ಆಮೇಲೆ ಫಾರ್ಮ್ ಡಿ ಅಂತಿದೆ, 6 ಕೋರ್ಸ್ ಅದು. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಇದೆ, ಎಂ ಫಾರ್ಮ್ ಅಂಥೇಳಿ, ಅದು ಮತ್ತೆ 4 2 ಕೋರ್ಸ್ಗಳು. ಮತ್ತು PhD ಡಾಕ್ಟರಲ್ ಸ್ಟಡೀಸ್, ಹೀಗೆ ಡಿಪ್ಲೊಮಾದಿಂದ ಡಾಕ್ಟರಲ್ ತನಕ ಕೋರ್ಸಸ್ಗಳು ಫಾರ್ಮಸಿ ಸಂಬಂಧಪಟ್ಟದ್ದು ಭಾರತದಲ್ಲಿದೆ.
1: ಈಗ ಒಂದೊಂದಾಗಿ ನೋಡೋದಾದರೆ, ಈಗ ತಾವು ಹೇಳಿದ್ರಿ ಡಿ ಫಾರ್ಮ್ ಅಂತ ಹೇಳಿ, ಇದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ, ಅದರ ಅರ್ಹತಾ ಮಾನದಂಡಗಳೇನು, ಯಾರು ಇದನ್ನು ಮಾಡಬಹುದು?
2: ಡಿಪ್ಲೊಮಾ ಕೋರ್ಸ್ ಮಾಡಲಿಕ್ಕೆ ಮುಖ್ಯವಾಗಿ ಎಲಿಜಿಬಿಲಿಟಿ ಏನು ಅಂತಂದರೆ PUC ಪಾಸ್ ಆಗಿರಬೇಕು, PUC 10+2 ಪಾಸ್ ಆಗಿರಬೇಕು, ಸೈನ್ಸ್ ತಗೊಂಡಿರಬೇಕು. ಇದು ಡಿಪ್ಲೊಮಾ ಕೋರ್ಸ್ ಮಾಡಲಿಕ್ಕೆ ಇರುವಂಥ ಎಲಿಜಿಬಿಲಿಟಿ ಇರುವಂಥದ್ದು.
1: ಇದರಲ್ಲಿ ಯಾವ ರೀತಿಯಾದಂಥ ಉದ್ಯೋಗಾವಕಾಶಗಳಿರ್ತವೆ?
2: ಮುಖ್ಯವಾಗಿ ಇದರಲ್ಲಿ ಈ ಮೆಡಿಕಲ್ ಸ್ಟೋರ್ಸ್, ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಮಾಡಿ ಕೆಮಿಸ್ಟ್ ಆಗಿ ಸೇವೆ ಸಲ್ಲಿಸಲಿಕ್ಕೆ ಮುಖ್ಯವಾದ ಅವಕಾಶಗಳಿದೆ. ಅವರು ಅವರ ಮೆಡಿಕಲ್ ಶಾಪ್ ಅನ್ನು ಅವರು ತೆರಿಬಹುದು.
1: ಈ ರೀತಿ ಡಿ ಫಾರ್ಮ್ ಇದ್ರೆ ಸಾಕಾಗುತ್ತಾ ಇದಕ್ಕೆ, ಅಥವಾ ಬೇರೆ ಏನಾದರೂ ಎಲಿಜಿಬಿಲಿಟಿ ಬೇಕಾಗುತ್ತಾ ಈ ತರ ಮೆಡಿಕಲ್ ಸ್ಟೋರ್ಗಳಿಗೆ?
2: ಇಲ್ಲ, ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಅಂತಂದ್ರೆ ಡಿಪ್ಲೊಮಾ ಬೇಕು, ಡಿ ಫಾರ್ಮಸಿ ಬೇಕು. ಆಮೇಲೆ ಡಿ ಫಾರ್ಮಸಿ ಮಾಡಿದ್ಮೇಲೆ ಈವನ್ ಬಿ ಫಾರ್ಮ್ ಕೂಡ ಮಾಡಬಹುದು. ಲ್ಯಾಟರಲ್ ಎಂಟ್ರಿ ಅಂತಿದೆ, ಅವರು ನೇರವಾಗಿ 2nd ಅಡ್ಮಿಷನ್ ತಗೊಳ್ಬಹುದು ಬಿ ಫಾರ್ಮ್.
1: ಹೌದು. ಈಗ ಬಿ ಫಾರ್ಮಿಗೆ ಬೇರೆ ಏನು ಎಲಿಜಿಬಿಲಿಟಿ ಇರ್ತದೆ?
2: ಬಿ ಫಾರ್ಮಿಗೂ ಈಗ PUC ಮಿನಿಮಮ್ ಆಗಿರಬೇಕು, 10+2 ಆಗಿರಬೇಕು. ಅದರಲ್ಲಿ ಅವರು ಸೈನ್ಸ್ ತಗೊಂಡಿರಬೇಕು, ಫಿಸಿಕ್ಸ್ ಕೆಮಿಸ್ಟ್ರಿ ಕಂಪಲ್ಸರಿ ತಗೊಂಡಿರಬೇಕು, ಇಂಗ್ಲಿಷ್ ತಗೊಂಡಿರಬೇಕು, ಮ್ಯಾಥ್ಸ್ ಆರ್ ಬಯಾಲಜಿ. ಸೊ PCM, PCB, PCMB ಇದು ಯಾವುದು ಕೂಡ ಬಿಫಾರ್ಮ್ ಮಾಡಿ.

0: ಮಾಡಲಿಕ್ಕೆ ಅವಕಾಶ ಇರ್ತದೆ.
1: ಇದರಲ್ಲಿ ಯಾವ ರೀತಿಯಾದಂಥ ಉದ್ಯೋಗ ಅವಕಾಶಗಳನ್ನು ನಾವು ನೋಡಬಹುದು?
0: ಬಿಫಾರ್ಮಿಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಡ್ರಗ್ಗಿಸ್ಟ್ ಆ್ಯಂಡ್ ಕೆಮಿಸ್ಟ್ ಸ್ವಂತ ಮೆಡಿಕಲ್ ಶಾಪ್ ಓಪನ್ ಮಾಡುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಒಂದು ಜಾಬ್ ಅಪರ್ಚುನಿಟೀಸ್. ಅದನ್ನು ಹೊರತುಪಡಿಸಿ ಎಷ್ಟೋ ಜನರಿಗೆ ಗೊತ್ತಿಲ್ಲದಂಥ ಉದ್ಯೋಗ ಅವಕಾಶಗಳು ಈ ಫಾರ್ಮಸ್ಯುಟಿಕಲ್ ಸೈನ್ಸಸ್ ಬಿಫಾರ್ಮ್ ಮಾಡಿದ ಮೇಲೆ ಇರ್ತದೆ. ಮುಖ್ಯವಾಗಿ ನಾವು ಹೇಳೋದಿದ್ರೆ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ. ಈಗ ಭಾರತದಲ್ಲಿ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ತುಂಬ ವೇಗವಾಗಿ ಬೆಳೆಯುವಂಥ ಒಂದು ಕ್ಷೇತ್ರ. ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಏನಿದೆ ಅದರ ಒಳಗೆ ತುಂಬ ಉದ್ಯೋಗ ಅವಕಾಶಗಳಿದೆ. ಅದು ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಒಳಗೆ ತುಂಬ ವಿಭಾಗಗಳಿದೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಅಥವಾ R&D ಇರ್ಬೋದು, ಅಥವಾ ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಅಶ್ಯೂರೆನ್ಸ್ ಇರ್ಬೋದು, ಫಾರ್ಮಸ್ಯುಟಿಕಲ್ ಪ್ಯಾಕೇಜಿಂಗ್ಗಳು ಇರ್ಬೋದು, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇರ್ಬೋದು, ರೆಗ್ಯುಲೇಟರಿ ಅಫೇರ್ಸ್ ಇರ್ಬೋದು. ಹೀಗೆ 10 ಹಲವು ವಿಭಾಗಗಳಲ್ಲಿ ಇವೆಲ್ಲವೂ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಒಳಗೆ ಬರ್ತದೆ.
1: ಇನ್ನು ಫಾರ್ಮ್ ಡಿ ಅಂತ ಹೇಳಿದ್ರಿ, ಫಾರ್ಮ ಡಿ, ಇದರಲ್ಲಿ ಇದು ಯಾವ ರೀತಿಯಾದಂತಹ ಕೋರ್ಸ್, ಮತ್ತು ಇದಕ್ಕೆ ಯಾವ ರೀತಿಯಾದಂತಹ ಅರ್ಹತಾ ಮಾನದಂಡಗಳಿರ್ತವೆ?
0: ಮತ್ತೆ ಅರ್ಹತಾ ಮಾನದಂಡಗಳು PUC ಸೈನ್ಸ್ ತಗೊಂಡಿರಬೇಕು. ಏನು ಬಿಫಾರ್ಮಿಗಿದೆ ಎಲಿಜಿಬಿಲಿಟಿ, ಅದೇ ಎಲಿಜಿಬಿಲಿಟಿ ಫಾರ್ಮ್ ಡಿಗೆ ಇರುವಂತದ್ದು. ಇದು 6 ವರ್ಷದ ಕೋರ್ಸ್. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಇದು ಪೇಷಂಟ್ ಓರಿಯೆಂಟೆಡ್ ಕೋರ್ಸ್, ಇದು ಹಾಸ್ಪಿಟಲ್ ಓರಿಯೆಂಟೆಡ್ ಕೋರ್ಸ್. ಅವರು ರೋಗಿಗಳು ಆಸ್ಪತ್ರೆ ಇಲ್ಲಿ ಅವರ ಹೆಚ್ಚು ಅಧ್ಯಯನ ಇರ್ತದೆ. ವೆರಾಸ್ ಈಗ ನಾವು ಬಿಫಾರ್ಮಿಗೆ ಬಂದರೆ ಅಲ್ಲಿ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಓರಿಯೆಂಟೆಡ್ ಲರ್ನಿಂಗ್ ಅನ್ನು ಮಾಡ್ತಾರೆ. ಆದರೂ ಒಟ್ಟಿನಲ್ಲಿ ಈಗ ಏನಾಗ್ತಾ ಇದೆ ಅಂತಂದರೆ, ಪ್ರಾಡಕ್ಟ್ ಓರಿಯೆಂಟೇಷನಿಂದ ಪೇಷಂಟ್ ಓರಿಯೆಂಟೇಷನ್ಗೆ ಈಗ ನಾವು ಹೋಗ್ತಾ ಇದ್ದೇವೆ. ಈಗ ಏನು ರ್ಯಾಷನಲ್ ಡ್ರಗ್ ಥೆರಪಿ ಅಂತೇಳಿ ನಾವು ಹೇಳ್ತೇವೆ, ಫಾರ್ಮಸ್ಯುಟಿಕಲ್ ಕೇರ್ ಅಂತ ನಾವು ಅದನ್ನು ಕರಿತೇವೆ. ಹಾಗಾಗಿ ಹೆಚ್ಚು ಪ್ರಾಡಕ್ಟ್ ಓರಿಯೆಂಟೇಷನಿಂದ ಪೇಷಂಟ್ ಓರಿಯೆಂಟೇಷನ್ ಕಡೆಗೆ ಈಗಿನ ಕೋರ್ಸ್ಗಳು ಹೆಚ್ಚು ಗಮನ ಕೊಡ್ತಾ ಇವೆ. ಆ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇರ್ತೇವೆ.
1: ಏನಿದು ಪೇಷಂಟ್ ಓರಿಯೆಂಟೆಡ್ ಅಂತ ಹೇಳಿದ್ರೆ,
0: ಒಂದು ಟೈಮಲ್ಲಿ ಹೇಗಿತ್ತು ಅಂತಂದರೆ ಬರೀ ಮ್ಯಾನುಫ್ಯಾಕ್ಚರಿಂಗಿಗೆ ಮಾತ್ರ ಇಂಪಾರ್ಟೆನ್ಸ್ ಇತ್ತು. ಈಗ ಹಾಗಲ್ಲ. ಈಗ ರೋಗಿಗಳಿಗೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಇರ್ಬೋದು, ಡ್ರಗ್ ಡ್ರಗ್ ಇಂಟ್ರಾಕ್ಷನ್ ಇರ್ಬೋದು, ಪೇಷಂಟ್ ಕೌನ್ಸಿಲಿಂಗ್ ಇರ್ಬೋದು, ಡ್ರಗ್ ಇನ್ಫಾರ್ಮೇಷನ್ ಆ್ಯಂಡ್ ಪಾಯ್ಸನ್ ಇನ್ಫಾರ್ಮೇಷನ್ ಸೆಂಟರ್ಸ್ ಇರ್ಬೋದು, ಒಟ್ಟಿನಲ್ಲಿ ಪೇಷಂಟ್ಸ್ಗೆ ಯೂಸ್ ಆಗುವ ಹಾಗೆ, ಪೇಷಂಟ್ಸ್ ಜೊತೆಗೆ ಇಂಟ್ರಾಕ್ಟ್ ಆಗುವ ಹಾಗೆ. ಯಾಕೆಂದರೆ ಫಾರ್ಮಸಿ ಪ್ರೊಫೆಷನ್ ಕೂಡ ಒಂದು ಈ ಹೆಲ್ತ್ ಕೇರ್ ಪ್ರೊಫೆಷನಲ್ನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿರುವುದರಿಂದ ನಾವು ಪೇಷಂಟ್ಸ್ಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕರಿಕ್ಯುಲಮನ್ನು ಈಗ ಡಿಸೈನ್ ಮಾಡಲಾಗಿದೆ.
1: ಈಗ ಮತ್ತೊಂದು ಪೋಸ್ಟ್ ಗ್ರಾಜುಯೇಷನ್ ಬಗ್ಗೆ ಕೇಳೋದಾದರೆ, ಈ ಪೋಸ್ಟ್ ಗ್ರಾಜುಯೇಷನ್ ಯಾಕೆ ಮಾಡಬೇಕಾಗುತ್ತೆ?
0: ಪೋಸ್ಟ್ ಗ್ರಾಜುಯೇಷನ್ 2 ಕಾರಣದಿಂದ ಮಾಡಬೇಕಾಗುತ್ತೆ. ಒಂದು ಏನು ಅಂತಂದರೆ, ಪೋಸ್ಟ್ ಗ್ರಾಜುಯೇಷನಲ್ಲಿ ಮುಖ್ಯವಾಗಿ ಹಲವು ವಿಭಾಗಗಳಿದೆ. ಈಗ ಅಂಡರ್ ಗ್ರಾಜುಯೇಟಲ್ಲಿ ಬಿಫಾರ್ಮ್ ಕೋರ್ಸಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದಿರ್ತೇವೆ, ಸಿಲೆಬಸ್ಸಲ್ಲಿ ಬಂದಿರ್ತೇವೆ. ಆದರೆ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಆಳವಾಗಿ ಅಧ್ಯಯನ ಮಾಡಬೇಕು ಅಂತೇಳಿ ಆದರೆ ಆಗ ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾಗ್ತದೆ. ಪೋಸ್ಟ್ ಗ್ರಾಜುಯೇಷನ್ ಈಗಿನ ಕಾಲಕ್ಕೆ ಪೋಸ್ಟ್ ಗ್ರಾಜುಯೇಷನ್ ತುಂಬ ಅಗತ್ಯ ಇದೆ. ಯಾಕೆಂತಂದರೆ ಬರುವ ದಿವಸಗಳು, ಇನ್ನೂ ಒಂದು 10 ವರ್ಷ ಮುಂದಿನ ಅವಧಿಗಳು, 15 ವರ್ಷ ಡೌನ್ ದಿ ಲೈನ್ ನಾವು ನೋಡುವಾಗ ಈ ಏನು ಒಂದು ಅವಕಾಶಗಳು, ತುಂಬ ಅವಕಾಶಗಳಿದೆ. ಪೋಸ್ಟ್ ಗ್ರಾಜುಯೇಷನ್ ಆಗಿದ್ದರೆ ಅಥವಾ PhD ಕ್ಯಾಂಡಿಡೇಟಲ್ಲಿ ಇದ್ದರೆ, ಡಾಕ್ಟರೇಟ್ ಡಿಗ್ರಿ ಇದ್ದರೆ ತುಂಬ ಅವಕಾಶಗಳಿರ್ತವೆ. ಮತ್ತು ಅವು ಸಾಕಷ್ಟು ಅನುಭವಗಳು ಆಗಿರ್ತವೆ, ಅವರು ತುಂಬ ಆಳವಾಗಿ ಅಧ್ಯಯನ ಕೂಡ ಮಾಡಿರ್ತಾರೆ. ಇದೆಲ್ಲ ಅಡ್ವಾಂಟೇಜ್ ಆಗಿ ಅವರಿಗೆ ಪರಿಣಮಿಸ್ತದೆ.
1: ಈಗ ಇದು ಬಿಫಾರ್ಮ್ ಮಾಡಿದವರು ಮಾತ್ರ ಈ ಪೋಸ್ಟ್ ಗ್ರಾಜುಯೇಷನ್ಗೆ ಎಲಿಜಿಬಲ್ ಇರ್ತಾರಾ?
0: ಹೌದು, ಬಿಫಾರ್ಮ್ ಮಾಡಿದರೆ ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡಲಿಕ್ಕೆ ಎಲಿಜಿಬಲ್ ಇದೆ. ಒಟ್ಟು MPharm ಅಂತೇಳಿ, ಮಾಸ್ಟರ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್, 10 ವಿಭಾಗಗಳಿದೆ. ಆ 10 ವಿಭಾಗಗಳಲ್ಲಿ ಅವರಿಗೆ ಏನು ಆಯ್ಕೆ ಇದೆ ಅದನ್ನು ಅವ್ರು ತಗೊಂಡು ಅಲ್ಲಿ ಸ್ಪೆಷಲೈಸ್ ಮಾಡ್ಬೋದು. ಈಗ ಉದಾಹರಣೆಗೆ ಮ್ಯಾನುಫ್ಯಾಕ್ಚರಿಂಗ್, ಒಬ್ಬರಿಗೆ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಇಂಟ್ರೆಸ್ಟ್ ಇದೆ ಅಂತಂದರೆ ಅಂಥವರು ಫಾರ್ಮಸ್ಯುಟಿಕ್ಸ್ ಅಂತ ಒಂದು ಸ್ಪೆಷಲೈಸೇಷನ್, ಅದರಲ್ಲಿ MPharm ಮಾಡ್ಬೋದು. ಇಲ್ಲ ನಾವು ಸ್ವಲ್ಪ ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಈ ಮನುಷ್ಯರ ಮೇಲೆ ಪ್ರಯೋಗ ಮಾಡುವ ಮುಂಚೆ ಪ್ರಾಣಿಗಳ ಮೇಲೆ ಔಷಧಿಗಳನ್ನು ಪ್ರಯೋಗ ಮಾಡಿ ನೋಡ್ತಾರೆ, ಪ್ರೀ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತಾರೆ. ಸೊ ಎನಿಮಲ್ ಎಕ್ಸ್ಪೆರಿಮೆಂಟೇಷನ್ಸ್, ಡ್ರಗ್ಸ್ಗಳ ಬಗ್ಗೆ ಮಾಹಿತಿ ಬೇಕು, ಅಲ್ಲಿ ತಾನು ಕಲಿಬೇಕು ಅಂತಿದ್ರೆ ಫಾರ್ಮಕಾಲಜಿ ಅಂತಿದೆ, ಅದರಲ್ಲಿ MPharm ಮಾಡ್ಬೋದು. ಮೆಡಿಸಿನಲ್ ಪ್ಲಾಂಟ್ಸ್, ಈ ಕುರಿತಾಗಿ ಸಸ್ಯಗಳು, ಔಷಧೀಯ ಗಿಡಗಳು, ಆಯುರ್ವೇದಿಕ್ ಲೈನ್ ಆಫ್ ಮೆಡಿಸಿನ್ಸ್ ಆ ಕಡೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತಾದರೆ ಫಾರ್ಮಕಾಗ್ನಸಿ ಅಂತಿದೆ, ಅದರಲ್ಲಿ MPharm ಮಾಡ್ಬೋದು. ರೆಗ್ಯುಲೇಟರಿ ಅಫೇರ್ಸ್ ಅಂತಿದೆ, ಅಂದರೆ ಈಗ ಉದಾಹರಣೆಗೆ ಈಗ ಬೇರೆ ಬೇರೆ ದೇಶಗಳಿದೆ, ಪ್ರಪಂಚದಾದ್ಯಂತ ಇರುವ ಬೇರೆ ಬೇರೆ ದೇಶಗಳಿಗೆ ಫಾರ್ಮಸ್ಯುಟಿಕಲ್ ಪ್ರಾಡಕ್ಟ್ಸನ್ನು ನಾವು ಅಲ್ಲಿ ಅದನ್ನು ಉಪಯೋಗಿಸುವ ಹಾಗೆ ಮಾಡಬೇಕು ಅಂತೇಳಿದರೆ ಆಯಾಯ ದೇಶದ ಕಾನೂನುಗಳನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೀಜರ್ಗಳು, ಡಾಕ್ಯುಮೆಂಟೇಷನ್ಸ್ಗಳು, ಈ ರೀತಿ ಮಾಡುವಂತಹ ಕೆಲಸಗಳಿಗೆ ರೆಗ್ಯುಲೇಟರಿ ಅಫೇರ್ಸ್ ಅಂತ ಹೇಳ್ತಾರೆ, ಅದರಲ್ಲಿ ಸ್ಪೆಷಲೈಸೇಷನ್ ಮಾಡ್ಬೋದು. ಫಾರ್ಮಸಿ ಪ್ರಾಕ್ಟೀಸ್ ಅಂತಿದೆ. ಫಾರ್ಮಸಿ ಪ್ರಾಕ್ಟೀಸ್ ಅಂತಂದರೆ ಈಗ ನೀವು ಏನು ಫಾರ್ಮ್ ಡಿ ಅಂತ ನೀವು ಆವಾಗ ನಾವು ಮಾತಾಡಿದ್ವಿ, ಅದೇ ರೀತಿ ಅದಕ್ಕೆ ಇಕ್ವಿವಲೆಂಟ್ ಆಗಿರುವಂಥದ್ದು. ಬಿಫಾರ್ಮ್ ಮಾಡಿ 2 ವರ್ಷ ಫಾರ್ಮಸಿ ಪ್ರಾಕ್ಟೀಸ್ MPharm ಮಾಡಿದರೆ ಅದು ಕೂಡ ಹಾಸ್ಪಿಟಲ್ ಓರಿಯೆಂಟೆಡ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಆಗಿರ್ತದೆ. ಹೀಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತಿದೆ, ಹೀಗೆ ಫಾರ್ಮಸ್ಯುಟಿಕಲ್ ಮಾರ್ಕೆಟಿಂಗ್ ಅಂತಿದೆ, ಫಾರ್ಮಸ್ಯುಟಿಕಲ್ ಬಯೋಟೆಕ್ನಾಲಜಿ ಅಂತಿದೆ, ಇಂಡಸ್ಟ್ರಿಯಲ್ ಫಾರ್ಮಸಿ ಅಂತಿದೆ. ಹೀಗೆ ಒಟ್ಟು 10 ವಿವಿಧ

0: ಸ್ಪೆಷಲೈಸೇಷನ್ಸ್ಗಳು ಬಿ ಫಾರ್ಮ್ ಆದಮೇಲೆ ಮಾಡ್ಬೋದು.
1: ಈಗ ಈ ಫಾರ್ಮಸಿಯಲ್ಲಿ ಪಿ ಎಚ್ ಡಿ ಮಾಡೋದ್ರಿಂದ ಏನು ಲಾಭ ಇದೆ?
0: ಪಿ ಎಚ್ ಡಿ ಅಂತಂದರೆ ಅದು ಸಂಶೋಧನೆ. ಸಂಶೋಧನೆ ಲಾಭ ಅಂದರೆ ಸಮಾಜಕ್ಕೆ ದೊಡ್ಡ ಲಾಭ ಇದೆ. ಯಾಕೆ ಅಂತಂದರೆ ಒಂದು ಉತ್ತಮ ಸಂಶೋಧನೆ ಇಡೀ ವಿಷಯವನ್ನೇ ಬದಲಿಸ್ಬೋದು. ಹೊಸ ಒಂದು ಉತ್ಪನ್ನದ ಆವಿರ್ಭಾವ ಕೂಡ ಅಲ್ಲಿ ಬರುವ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಪಿ ಎಚ್ ಡಿ ಬೇಕು, ಸಂಶೋಧನೆಗಳು ಬೇಕು.
1: ಈಗ ತಾವು ಸಂಶೋಧನೆ ಬಗ್ಗೆ ಹೇಳಿದ್ರಿ, ಈಗ ಹೊಸ ಹೊಸ ಆವಿಷ್ಕಾರಗಳು ನಡೀತಾನೆ ಇರ್ತವೆ, ಆವಿಷ್ಕಾರಗಳು ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಿದೆ, ಇದಕ್ಕೆ ಭಾರತದಲ್ಲಿ ಯಾವ ರೀತಿಯಾದಂತಹ ಪರಿಸರ ಇದೆ, ಅದಕ್ಕೆ ಯಾವ ರೀತಿಯಾದಂತಹ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಒಂದು ಅವಕಾಶಗಳಿವೆ?
0: ತುಂಬಾ ಅವಕಾಶಗಳಿದೆ. ಯಾಕೆ ಅಂತಂದ್ರೆ ಸಂಶೋಧನೆ ಅಂತಂದ್ರೆ ಈಗ ಭಾರತದಲ್ಲಿ ಏನು ಸೈಂಟಿಫಿಕ್ ಅಂಡ್ CSIR ಇದೆ, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆ ಸಂಸ್ಥೆಗಳಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದೆ. ಸಾಕಷ್ಟು ನಮ್ಮ ಭಾರತದ ಸರ್ಕಾರದಿಂದ ಪ್ರಯಾರಿಟೈಸ್ಡ್ ಏರಿಯಾಗಳನ್ನು ಅವ್ರು ಕೊಡ್ತಾರೆ, ಯಾವ್ಯಾವ ಏರಿಯಾದಲ್ಲಿ ರಿಸರ್ಚ್ ಮಾಡಬೇಕು, ಏನು ಅವಶ್ಯಕತೆ ಇದೆ, ಕರೆಂಟ್ ರಿಕ್ವೈರ್ಮೆಂಟ್ ಏನಿದೆ, ಆ ವಿಭಾಗಗಳನ್ನು ಆ ವಿಷಯಗಳನ್ನು ಆರಿಸಿಕೊಂಡು ಸಂಶೋಧನೆಗಳನ್ನು ಕೈಗೊಳ್ಳಬಹುದು.
1: ಈಗ ಈ ಫಾರ್ಮಸಿ ಕ್ಷೇತ್ರದಲ್ಲಿ ಪದವಿ ಪಡೆದವರು ಅಥವಾ ಈ ಒಂದು ಕ್ಷೇತ್ರದಲ್ಲಿ ಕಲಿತವರು, ಅವರಿಗೆ ಬೇರೆ ದೇಶದಲ್ಲಿ ಉದ್ಯೋಗ ಅವಕಾಶಗಳು ಇರುತ್ತಾ? ಒಂದು ವೇಳೆ ಇರುತ್ತೆ ಅಂತ ಹೇಳಿದರೆ ಅವರು ಬೇರೆ ಏನಾದರೂ ಅದರ ಜೊತೆಗೆ ಕೋರ್ಸ್ಗಳನ್ನು ಮಾಡಬೇಕಾಗ್ತದಾ?
0: ಭಾರತದಲ್ಲಿ ಡಿಗ್ರಿ ಮಾಡಿದ ಮೇಲೆ ಭಾರತ ಬಿಟ್ಟು ಹೊರಗೆ ಹೋಗುವಾಗ ಸಾಮಾನ್ಯವಾಗಿ ಇಂಗ್ಲಿಷ್ ಏನು GRE TOEFL ಆ ರೀತಿಯ ಎಕ್ಸಾಮ್ಸ್ಗಳನ್ನು ಅವರು ಹೆಚ್ಚಾಗಿ ಕ್ಲಿಯರ್ ಮಾಡಬೇಕಾಗ್ತದೆ. ಮತ್ತು ಅಲ್ಲಿ ಆಯಾಯ ದೇಶದ ರಿಜಿಸ್ಟ್ರೇಷನ್ಗಳನ್ನು ಅವರು ಮಾಡಬೇಕಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ಅವರು ಎಂಟ್ರೆನ್ಸ್ಗಳನ್ನು ಅವ್ರು ಕೊಡಬೇಕಾಗ್ತದೆ.
1: ತಾವು ಅಲ್ಲ ಹಲವಾರು ಉದ್ಯೋಗಗಳ ಬಗ್ಗೆ ಹೇಳಿದ್ರಿ, ಇನ್ನು ಸರ್ಕಾರಿ ಉದ್ಯೋಗಗಳ ಬಗ್ಗೆ ಹೇಳೋದಾದರೆ, ಈ ಕ್ಷೇತ್ರದಲ್ಲಿ ಕಲಿತವರಿಗೆ ಸರ್ಕಾರಿ ಉದ್ಯೋಗಗಳು ಸಿಗ್ತವ?
0: ಸರ್ಕಾರಿ ಉದ್ಯೋಗಗಳು ಇದೆ. ಡ್ರಗ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಅಲ್ಲಿ, ಈಗ ಡ್ರಗ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಗೌರ್ಮೆಂಟ್ ಅನಾಲಿಸ್ಟ್ ಇರ್ಬೋದು, ಡ್ರಗ್ ಅನಾಲಿಸ್ಟ್ ಇರ್ಬೋದು, ಈ ತರದ ಉದ್ಯೋಗಗಳು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಿ, ಹಾಸ್ಪಿಟಲ್ ಫಾರ್ಮಸಿಸ್ಟ್ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಉದ್ಯೋಗ ಅವಕಾಶಗಳಿದೆ.
1: ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಾ ಇರ್ತೇವೆ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಇದು ಫಾರ್ಮಸಿ ಕ್ಷೇತ್ರದ ಮೇಲೆ ಏನಾದರೂ ಪ್ರಭಾವ ಬೀರಬಹುದು ಅಂತ ಅನ್ನಿಸ್ತದೆ ತಮಗೆ?
0: ಇನ್ನು ಅದು ಫಾರ್ಮಸ್ಯುಟಿಕಲ್ ಸೈನ್ಸಸ್ಗೆ ಹೊಸ ವಿಷಯ, ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಈ NEP 2020 ಅದಕ್ಕೆ ಅನುಗುಣವಾಗಿ ಒಂದು ಹೊಸ ಸಿಲೆಬಸ್ ಅನ್ನು ಮಾಡಿದೆ. ಆ ಸಿಲೆಬಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಫಾರ್ಮಸ್ಯುಟಿಕಲ್ ಸೈನ್ಸಸ್, ಮೆಷಿನ್ ಲರ್ನಿಂಗ್, ಈ ವಿಷಯಗಳನ್ನು ಕಾಂಪೊನೆಂಟ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ತನಕ ನಾವು ಹೆಚ್ಚು ಆ ಬಗ್ಗೆ ನಾವು ಇನ್ನೂ ಗಮನ ಹರಿಸಿದ್ದಿಲ್ಲ. ಇನ್ನು ಬರುವ ದಿವಸಗಳಲ್ಲಿ ಅದು ಕೂಡ ವಿದ್ಯಾರ್ಥಿಗಳು ಆ ವಿಷಯಗಳನ್ನು ಕೂಡ ಕಲಿತಾರೆ.
1: ಯುವಕರ ಒಂದು ಪ್ರತಿಕ್ರಿಯೆ ಈ ಕೋರ್ಸ್ಗೆ ಹೇಗಿದೆ? ಮತ್ತೆ ನಾವು ಒಟ್ಟಾರೆ ನಮ್ಮ ಬೇಡಿಕೆಯನ್ನು ಗಮನಿಸಿದರೆ, ಅಂದರೆ ಫಾರ್ಮಸಿ ಕ್ಷೇತ್ರದ ಪದವೀಧರರ ಬೇಡಿಕೆಯನ್ನು ಗಮನಿಸಿದರೆ, ನಮ್ಮಲ್ಲಿ ಈಗ ಅಷ್ಟು ಮಂದಿ ತಯಾರಾಗ್ತಾ ಇದ್ದಾರಾ?
0: ತಯಾರಾಗ್ತಾ ಇದ್ದಾರೆ, ತುಂಬ ಪದವೀಧರರು ತಯಾರಾಗ್ತಾ ಇದ್ದಾರೆ. ತುಂಬ ಉದ್ಯೋಗ ಅವಕಾಶಗಳು ಕೂಡ ಇದೆ. ತುಂಬ ಜನರು ಹೈಯರ್ ಸ್ಟಡೀಸ್ ಮಾಡ್ತಾರೆ, ಕೆಲವರು ಬಿಫಾರ್ಮ್ ಆದ ಮೇಲೆ ಅವರು ಉದ್ಯೋಗಕ್ಕೆ ಸೇರಿಕೊಳ್ತಾರೆ. ಅಂತೂ ಸದ್ಯದ ಮಟ್ಟಿಗೆ ತುಂಬ ಅವಕಾಶಗಳಿದೆ.
1: ಈಗ ತಮ್ಮ ಪ್ರಕಾರ ಈ ಕೋರ್ಸ್ಗಳನ್ನು ಯಾರು ಮಾಡಬಹುದು ಅಥವಾ ಯಾರು ಮಾಡಬೇಕು
0: ಬಿಫಾರ್ಮ್ ಕೋರ್ಸನ್ನು? ಈ ಕೋರ್ಸ್ ಹೇಗಿದೆ ಅಂತಂದರೆ, ಇದು ಹೆಚ್ಚು ಬಯಾಲಜಿ ಓರಿಯೆಂಟೆಡ್ ಕೋರ್ಸ್, ಇದು ಹೆಲ್ತ್ ಸೈನ್ಸ್ ಆಗಿರೋದ್ರಿಂದ ಈ ಕೋರ್ಸಲ್ಲಿ ಫಿಸಿಕ್ಸ್ ಕಡಿಮೆ ಬರ್ತದೆ, ಫಿಸಿಕ್ಸ್ ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು, ಮ್ಯಾಥಮೆಟಿಕ್ಸ್ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ಹಾಗಾಗಿ ಯಾರಿಗೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ಕಷ್ಟ ಆಗ್ತದೆ ಅಂಥವರು ಖಂಡಿತವಾಗಿಯೂ ಈ ಫೀಲ್ಡ್ಗೆ ಬರ್ಬೋದು. ಬಯಾಲಜಿಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಖಂಡಿತವಾಗಿಯೂ ಇಲ್ಲಿಗೆ ಬರ್ಬೋದು. ಸ್ವಲ್ಪ ಕೆಮಿಸ್ಟ್ರಿನೂ ಇದೆ, ಯಾಕೆಂತೇಳಿದ್ರೆ ನಾವು ಔಷಧಿ ಅಂತ ಹೇಳುವಾಗ ಅವು ಕೆಮಿಕಲ್ಸಿಂದ ಮಾಡಲ್ಪಟ್ಟಿರೋದ್ರಿಂದ ಸ್ವಲ್ಪ ಕೆಮಿಸ್ಟ್ರಿ ಇದೆ, ಹೆಚ್ಚು ಬಯಾಲಜಿ ಇದೆ, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ತುಂಬ ಕಡಿಮೆ ಇದೆ. ಯಾರಿಗೆ ಹೆಲ್ತ್ ಸೈನ್ಸಸ್ಸಲ್ಲಿ ಆಸಕ್ತಿ ಇದೆ ಅವರು ಖಂಡಿತವಾಗಿಯೂ ಈ ಕ್ಷೇತ್ರಕ್ಕೆ ಬರ್ಬೋದು. ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ತಾನು MBBS ಮಾಡಬೇಕು ಅಥವಾ ಮೆಡಿಕಲ್ ಆ ಫೀಲ್ಡಿಗೆ ಹೋಗಬೇಕು ಅಂತ ಇರ್ತದೆ, ಆದರೆ ಕಾರಣಾಂತರದಿಂದ ಅವರಿಗೆ ಸೀಟ್ ಸಿಕ್ಕಿರೋದಿಲ್ಲ ಅಥವಾ ಆ ಕಡೆಗೆ ಹೋಗಲಿಕ್ಕೆ ಬೇರೆ ಅನಾನುಕೂಲಗಳಿಂದ ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಕ್ಷೇತ್ರಕ್ಕೆ, ಆಗ ಔಷಧ ವಿಜ್ಞಾನ ಕ್ಷೇತ್ರ ಖಂಡಿತವಾಗಿಯೂ ಅವರಿಗೆ ಒಳ್ಳೆ ಆಯ್ಕೆ ಅಂತ ನನ್ನ ಭಾವನೆ.
1: ಈಗ ಮುಖ್ಯವಾಗಿ ತಾವು ಗಮನಿಸಿದ ಹಾಗೆ ಈ ಕೋರ್ಸ್ನ ಬಗ್ಗೆ ಜನರಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆಗಳು ಕೂಡ ಇರಬಹುದು, ಅವು ಏನೆಲ್ಲ?
0: ತಪ್ಪು ತಿಳುವಳಿಕೆಗಳು ನಾನು ಅನಿಸಿದ ಮಟ್ಟಿಗೆ ಅಂದರೆ ಬರೀ ಅದೊಂದು ಮೆಡಿಕಲ್ ಶಾಪಿಗೆ ಮಾತ್ರ ಸೀಮಿತ ಅನ್ನೋ ಭಾವನೆಗಳಿದೆ. ಫಾರ್ಮಸಿ ಬರೀ ಮೆಡಿಕಲ್ ಶಾಪ್ ಓಪನ್ ಮಾಡಲಿಕ್ಕೆ ಮಾತ್ರ ಸೀಮಿತ ಅಲ್ಲ, ಖಂಡಿತವಾಗಿಯೂ ತುಂಬ ಒಳ್ಳೆಯ ಉದ್ಯೋಗ ಅದು. ಮೆಡಿಕಲ್ ಶಾಪ್ ಮಾಡಿ ನಾವು ಸಮಾಜಕ್ಕೆ ಅವರು ಬ್ರಿಡ್ಜ್ ಆಗಿರ್ತಾರೆ, ಡಾಕ್ಟರ್ಸ್, ಪೇಷಂಟ್ಸ್, ನರ್ಸಿಂಗ್ ಸ್ಟಾಫ್ ಇವರೆಲ್ಲರಿಗೂ ಮಧ್ಯವಾಗಿ ಫಾರ್ಮಸಿಸ್ಟ್ ತನ್ನ ಸೇವೆಯನ್ನು ಮಾಡ್ತಾ ಇರ್ತಾನೆ. ತುಂಬ ಒಳ್ಳೆಯ ಉದ್ಯೋಗ ಅದು. ಆದರೆ ಅದು ಒಂದೇ ಅಲ್ಲ, ಫಾರ್ಮಸಿ ಬಿಫಾರ್ಮ್ ಮಾಡಿದ ಮೇಲೆ ಅದೊಂದೇ ಉದ್ಯೋಗ ಅವಕಾಶ ಅಲ್ಲ, ಅದು ಹೊರತುಪಡಿಸಿ ತುಂಬ ಅವಕಾಶಗಳಿದೆ. ಅದು ಅಕಾಡೆಮಿಕ್ಸ್ ಇರ್ಬೋದು, ಅದು R&D ಇರ್ಬೋದು, ಅದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು, ಅದು ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಹೀಗೆ ಹಲವಾರು ಉದ್ಯೋಗ ಅವಕಾಶಗಳು

0: ಗಳು ಬಿಫಾರ್ಮ್ ಫಾರ್ಮಸಿ ಮಾಡಿದ ಮೇಲೆ ಖಂಡಿತವಾಗಿಯೂ ಇದೆ.
1: ಈಗ ಯಾವುದೇ ಕೋರ್ಸ್ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಇರುವಂತದ್ದು, ಅದರಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇರ್ತದ ಅಂತ ಹೇಳಿ. ಈ ಕೋರ್ಸ್ಗಳಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ?
0: ಮುಂಚೆಗೆ ಕಂಪೇರ್ ಮಾಡಿದರೆ ಇತ್ತೀಚೆಗೆ ಆ ಕಾನ್ಸೆಪ್ಟ್ ಕೂಡ ಆರಂಭ ಆಗಿದೆ. ಯಾಕೆಂತಂದ್ರೆ ಈಗ ಉದ್ಯೋಗ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಪ್ಲೇಸ್ಮೆಂಟ್ ಕೂಡ ಈಗ ನಡೀತಾ ಇದೆ. ಈಗ ಹೆಚ್ಚಿನ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಕೂಡ ನಡೀತಾ ಇದೆ. ಮತ್ತೆ ನಮ್ಮ ಕರ್ತವ್ಯ ಕೂಡ ಹೌದು, ನಮ್ಮ ವಿದ್ಯಾರ್ಥಿಗಳು ಅವರೊಂದು ಕಡೆಗೆ ಉತ್ತಮವಾದ ಒಂದು ಜಾಬ್ಗೆ ಸೇರಿಸುವಂಥದ್ದು ಕೂಡ ಕಾಲೇಜಿನ ಒಂದು ಕರ್ತವ್ಯ ಕೂಡ ಆಗಿರ್ತದೆ. ಆ ನಿಟ್ಟಿನಲ್ಲಿ ಸಂಸ್ಥೆಗಳ ಪ್ರಯತ್ನವೂ ಕೂಡ ಇರ್ತದೆ, ಎಲ್ಲ ಸಂಸ್ಥೆಗಳು ಆ ಪ್ರಯತ್ನವನ್ನು ಮಾಡಿಯೇ ಮಾಡ್ತಾರೆ. ಹಾಗಾಗಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಖಂಡಿತವಾಗಿ ಇರ್ತದೆ.
1: ಸರ್, ಈಗ ಈ ಒಂದು ಕೋರ್ಸ್ಗಳನ್ನು ಆಯ್ಕೆ ಮಾಡುವಂತಹ ವಿದ್ಯಾರ್ಥಿಗಳು ಮಾನಸಿಕವಾಗಿ ಯಾವುದಕ್ಕೆಲ್ಲ ತಯಾರಾಗಿರಬೇಕಾಗುತ್ತೆ, ಅವರು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ?
0: ಈ ಕೋರ್ಸನ್ನು ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಪ್ರಪ್ರಥಮವಾಗಿ ಅವರೊಂದು ಡೆಡಿಕೇಟೆಡ್ ಮೈಂಡ್ ಅವರಿಗೆ ಬೇಕು. ಅವರು ಇಷ್ಟಪಟ್ಟು ಈ ಕ್ಷೇತ್ರಕ್ಕೆ ಬರುವಾಗ 100ಕ್ಕೆ 100 ಪ್ರಯತ್ನಗಳನ್ನು ಅವರು ಈ ಸಂದರ್ಭದಲ್ಲಿ ಕೊಡಬೇಕಾಗ್ತದೆ, ಟೈಮ್ ಕೊಡಬೇಕಾಗ್ತದೆ. ಯಾಕೆಂತಂದರೆ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು, ಔಷಧಿಗಳಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ವಿಷಯಗಳು ನಾವು ಓದಿದಷ್ಟು ಕಡಿಮೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಪೂರ್ತಿಯಾಗಿ ಹಾಕುವಂಥದ್ದು ಒಂದನೇ ಅಂಶ. ಆಮೇಲೆ ಇನ್ನೊಂದು ಕಿವಿಮಾತು ಏನು ಅಂತಂದರೆ, ಈ ಕೋರ್ಸ್ ಮಾಡಿದ ಮೇಲೆ ನಾನು ಪ್ರತಿಯೊಬ್ಬರಿಗೂ, ನನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದನ್ನೇ ನಾನು ಹೇಳ್ತಾ ಇದ್ದೇನೆ, ನೀವು ಒಂದೇ ಸ್ಟ್ರೆಚ್ಚಲ್ಲಿ ಹೈಯರ್ ಸ್ಟಡೀಸ್ ಕೂಡ ಮುಗಿಸ್ಕೊಳ್ಳಿ ಅಂತ. ಬಿಫಾರ್ಮ್ 4 ವರ್ಷ, ಮತ್ತೆ 2 ವರ್ಷ ಎಂಫಾರ್ಮ್, 6 ವರ್ಷ. ಇಲ್ಲಿ 6 ವರ್ಷದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಕಂಪ್ಲೀಟ್ ಆಗಿರ್ತದೆ. 4 ವರ್ಷ ಅಂಡರ್ ಗ್ರಾಜ್ಯುಯೇಟ್, 2 ವರ್ಷ ಪೋಸ್ಟ್ ಗ್ರಾಜ್ಯುಯೇಟ್. ಹಾಗಾಗಿ ಎಂಫಾರ್ಮ್ ಪೋಸ್ಟ್ ಗ್ರಾಜ್ಯುಯೇಷನ್ ಆದರೆ ಒಂದು ಹಂತಕ್ಕೆ ಅದೊಂದು ಪೂರ್ಣಗೊಂಡಂತೆ. ಆಮೇಲೆ PhD ಕೂಡ ಮಾಡಬೇಕು, ಅದು ಕೂಡ ನಮ್ಮ ಗುರಿಯಾಗಿರಬೇಕು. ಅದನ್ನು ಉದ್ಯೋಗ ಮಾಡಿಕೊಂಡು ಕೂಡ ಮಾಡಲಿಕ್ಕೆ ಅವಕಾಶಗಳಿರ್ತದೆ, ಹೆಚ್ಚಿನವರು ಹಾಗೆ ಮಾಡಿರ್ತಾರೆ. ಹಾಗಾಗಿ ನಮ್ಮ ಗುರಿ, ನಾವು ಈ ಬಿಫಾರ್ಮಿಗೆ ಜಾಯ್ನ್ ಆಗುವಾಗಲೇ ನಮ್ಮ ಗುರಿ PhD ತನಕ ನಾವು ಇಟ್ಟುಕೊಳ್ಳಬೇಕು ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ತುಂಬ ಕಂಪನಿಗಳು ಈಗ ಭಾರತದಲ್ಲಿ ನಾವು ಗಮನಿಸಿದರೆ, ಗುಜರಾತಲ್ಲಿ, ಅಹಮದಾಬಾದಲ್ಲಿ ತುಂಬ ಕಂಪನಿಗಳಿದೆ, ಮುಂಬೈಯಲ್ಲಿ ತುಂಬ ಕಂಪನಿಗಳಿದೆ, ನಮ್ಮ ಭಾರತದ ಎಲ್ಲ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನೀಸ್ಗಳು, ಎಲ್ಲ ಕಂಪನಿಗಳು ಬೆಂಗಳೂರಲ್ಲಿವೆ, ಗೋವಾದಲ್ಲಿದೆ, ಹೈದರಾಬಾದಲ್ಲಿದೆ, ಚೆನ್ನೈಯಲ್ಲಿದೆ. ನಾವು ಸ್ವಲ್ಪ ಆಯಾಯ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ನಮಗೆ ಇಚ್ಛೆ ಇರಬೇಕು. ನಾವು ಸ್ವಲ್ಪ ಆ ಥರದ ಮನಸ್ಥಿತಿಗೆ ನಮ್ಮನ್ನು ನಾವು ತೆರೆದಿಟ್ಟುಕೊಂಡ್ರೆ ಖಂಡಿತವಾಗಿ ನಮಗೆ ವಿಫಲವಾದ ಅವಕಾಶಗಳು ಖಂಡಿತವಾಗಿ ಸಿಗುತ್ತೆ.
1: ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.
2: ಇದುವರೆಗೆ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ MP ಅವರೊಂದಿಗೆ ಫಾರ್ಮಸಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ಮುಂದೆ ಕೇಳಿ ಅಮೃತ ವರ್ಷಿಣಿ ಎಂ ಅವರಿಂದ ಭಾಷಣ, ಯೋಗ ಜೀವನ ಆರೋಗ್ಯ ಜೀವನ.
3: ಯೋಗ ಚಿತ್ತವೃತ್ತಿ ನಿರೋಧ. ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ಎಂದರೆ ಚಂಚಲ ಮನಸ್ಸನ್ನು ನಿಶ್ಚಲವಾಗಿಟ್ಟುಕೊಳ್ಳುವುದು. ಮಾನವ ಮನಸ್ಸು ಮಂಗನ ಹಾಗೆ ಒಂದು ನಿಮಿಷ ಒಂದೆಡೆ ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಆದರೆ ಯೋಗ ಧ್ಯಾನದ ಸಹಾಯದಿಂದ ಏಕಾಗ್ರತೆಯನ್ನು ವೃದ್ಧಿಸಿಕೊಳ್ಳಬಹುದು. ಸಮತ್ವಂ ಯೋಗಮುಚ್ಯತೆ. ಯೋಗ ಎಂದರೆ ಸಮತೋಲನ, ದೈಹಿಕವಾಗಿಯೂ ಮಾನಸಿಕವಾಗಿಯೂ. ಯೋಗ ಕರ್ಮಸು ಕೌಶಲಂ. ಯೋಗ ಎನ್ನುವುದು ಕರ್ಮದ ಕೌಶಲ್ಯ. ಅದು ಸಾಮಾನ್ಯವಾಗಿ ಸುಲಭವಾಗಿ ಎಲ್ಲರಿಗೂ ಒಲಿಯುವುದಿಲ್ಲ. ಅದನ್ನು ಒಲಿಸಿಕೊಳ್ಳಲು ನಿರಂತರ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಆ ಕೌಶಲದಲ್ಲಿ ಆತ ಪಳಗಿದ್ದಾನೆ ಎಂದಾದರೆ ಅವನು ನಿಜವಾಗಿಯೂ ಸಮರ್ಥ. ಭಗವದ್ಗೀತೆಯ ಈ ಶ್ಲೋಕಗಳ ಮೂಲಕ ಶ್ರೀಕೃಷ್ಣ ಜಗತ್ತಿಗೆ ಯೋಗದ ಮಹತ್ವವನ್ನು ಸಾರಿದ್ದಾನೆ. ಯುಜ್ಯತೆ ಅನೇನ ಇತಿ ಯೋಗ. ಯುಜ್ ಎಂದರೆ ಸೇರಿಸು ಅಥವಾ ಒಂದುಗೂಡಿಸು ಎಂದರ್ಥ. ಆತ್ಮವನ್ನು ಪರಮಾತ್ಮನೊಡನೆ ಸೇರಿಸುವ ಮಹಾಕಲೆಯೇ ಯೋಗ. ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ. ಯೋಗ ವಸಿಷ್ಠರು ಹೇಳುವಂತೆ ಮನಸ್ಸನ್ನು ಪ್ರಶಾಂತಗೊಳಿಸುವ ಕಲೆಯೇ ಯೋಗ. ಯೋಗ ಮಾಡಲು ಜಾತಿ, ಮತ ಬಡವ ಬಲ್ಲಿದ, ಹೆಣ್ಣು ಗಂಡು ಎಂಬ ಯಾವುದೇ ಭೇದವಿಲ್ಲ. ವಯಸ್ಸು 100 ಇರಲಿ 100 ಇರಲಿ ಯಾವುದೇ ಮಿತಿ ಇಲ್ಲದೆ ಎಲ್ಲರೂ ಯೋಗ ಮಾಡಬಹುದು. ಯೋಗ ಆಸನ, ಪ್ರಾಣಾಯಾಮ, ಮುದ್ರೆ, ಬಂಧಗಳ ಮೂಲಕ ದೇಹದ ಒಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು. ಆದರೆ ದಿನನಿತ್ಯದ ಬಾಹ್ಯ ಚಟುವಟಿಕೆ ಕಾನೂನುಗಳನ್ನೆಲ್ಲ ನಿಯಂತ್ರಿಸುವುದು ಕಷ್ಟದ ಕೆಲಸ. ಪ್ರತಿ ವರ್ಷ June 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ವರ್ಷದ ವಿಶ್ವ ಯೋಗ ದಿನದ ಘೋಷ.

ವಾಕ್ಯ: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಯೋಗವೆಂದರೆ ಬರಿಯ ಆಸನಗಳಲ್ಲ. ಯೋಗದ ವೈಶಿಷ್ಟ್ಯ ಮತ್ತು ವೈಶಾಲ್ಯ ಊಹೆಗೂ ಮೀರಿದ್ದು. ಅಷ್ಟಾಂಗ ಯೋಗದಲ್ಲಿ ಹೇಳುವಂತೆ ಮುಖ್ಯವಾಗಿ 8 ಅಂಗಗಳಿವೆ. ಮೊದಲನೆಯದು ಯಮ, ಅಂದರೆ ಸಾಮಾಜಿಕ ನೈತಿಕ ನಿಯಮಗಳು, ಅಂದರೆ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಎರಡನೆಯದು ನಿಯಮ, ಅಂದರೆ ವೈಯಕ್ತಿಕ ಶಿಸ್ತು, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವುಗಳು. ಮೂರನೆಯದು ಆಸನ, ಅಂದರೆ ಸ್ಥಿರ ಸುಖವಾದ ಭಂಗಿ. ನಾಲ್ಕನೆಯದು ಪ್ರಾಣಾಯಾಮ, ಅಂದರೆ ಉಸಿರಿನ ನಿಯಂತ್ರಣ. ಐದನೆಯದು ಪ್ರತ್ಯಾಹಾರ, ಅಂದರೆ ಇಂದ್ರಿಯಗಳ ನಿಯಂತ್ರಣ. ಆರನೆಯದು ಧಾರಣ, ಅಂದರೆ ಪ್ರಯತ್ನಪೂರ್ವಕ ಏಕಾಗ್ರತೆ. ಏಳನೆಯದು ಧ್ಯಾನ, ಅಂದರೆ ನಿರಂತರ ಸಹಜ ಪ್ರಯತ್ನರಹಿತವಾದ ಏಕಾಗ್ರತೆ. ಎಂಟನೆಯದು ಸಮಾಧಿ, ಅಂದರೆ ವಿಶೇಷವಾದ ಚೈತನ್ಯ. ಘೇರಂಡ ಮಹರ್ಷಿಗಳು ತನ್ನ ಕೃತಿ ಘೇರಂಡ ಸಂಹಿತದಲ್ಲಿ ಮುದ್ರಾ, ಬಂಧ, ದೇಹಶುದ್ಧಿ ಕ್ರಿಯೆಗಳ ಬಗ್ಗೆಯೂ ವಿವರಿಸಿದ್ದಾರೆ. ಪತಂಜಲಿ ಮಹರ್ಷಿಗಳು ತಮ್ಮ ಕೃತಿಯಲ್ಲಿ ಸಮಾಧಿಯಷ್ಟೇ ಅಲ್ಲದೆ ಮುಂದಿನ ಹಂತಗಳಾದ ಸಾಧನ, ವಿಭೂತಿ, ಕೈವಲ್ಯ ಪಾದಗಳ ಬಗ್ಗೆಯೂ ವಿವರಿಸಿದ್ದಾರೆ. ಮನದೊಳಗಿನ ಚಿತ್ತವನ್ನು ಕಂಡುಹಿಡಿಯಲು ಯಾವ ಆಧುನಿಕ ತಂತ್ರಜ್ಞಾನ AIಗೂ ಸಾಧ್ಯವಾಗಿಲ್ಲ. ಆದರೆ ಯೋಗಿಗಳು ಅಂತರಂಗದ ಆಳಕ್ಕೆ ಇಳಿದು ಅದನ್ನರಿತ ಧೀಮಂತರು. ವೃದ್ಧಾಪ್ಯ ಎಂಬುದು ಕಾಯಿಲೆಯಲ್ಲ, ಅದು ಜೈವಿಕ ಪ್ರಕ್ರಿಯೆಯಷ್ಟೇ. ಇಂದಿನ ಬದಲಾದ ಜೀವನ ಶೈಲಿಯಲ್ಲಿ ವಯಸ್ಸು ಏರುತ್ತಾ ಹೋದಂತೆ ನಾವಪ್ಪಿಕೊಳ್ಳುವ ಕಾಯಿಲೆಗಳ ಸಂಖ್ಯೆಯು ಏರುತ್ತಾ ಹೋಗುತ್ತದೆ. ಮುಖ್ಯವಾಗಿ ಮೂಳೆಗಳ ಸವೆತ, ಮಂಡಿ ನೋವು, ಗಂಟು ನೋವು, ನಡುಗುವಿಕೆ, ನರದೌರ್ಬಲ್ಯ, ಹೃದಯದ ಸಮಸ್ಯೆ, ಕಣ್ಣು ಮಂಜಾಗುವಿಕೆ, ಕಣ್ಣಿನ ಪೊರೆ, ಕಾಲು ಊತ, ಸ್ನಾಯುಗಳ ಕ್ಷೀಣತೆ, ನಿದ್ರಾಹೀನತೆ, ನಿಶಕ್ತಿ ಇತ್ಯಾದಿಗಳು ಮುಪ್ಪಿನಲ್ಲಿ ಸರ್ವೇ ಸಾಮಾನ್ಯವಾಗಿವೆ. ಆದ್ದರಿಂದ ಯೌವನದ ತಾರುಣ್ಯವನ್ನು ಕಾಪಾಡಿಕೊಳ್ಳಲು, ಸದಾ ಚೈತನ್ಯದಿಂದ ಕೂಡಿರಲು ಯೋಗ ಸಹಾಯ ಮಾಡುತ್ತದೆ. ಶಾರೀರಿಕ ದೃಢತೆ, ಮಾನಸಿಕ ಕ್ಷಮತೆ ಈ ಎರಡೂ ದೊರೆಯುತ್ತವೆ. ನಮ್ಯತೆ, ಅಂದರೆ ಫ್ಲೆಕ್ಸಿಬಿಲಿಟಿ ಹೆಚ್ಚಲು, ಸ್ನಾಯು ಮೂಳೆಗಳ ಆರೋಗ್ಯಕ್ಕಾಗಿ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು, ನರ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರವಿರಿಸಲು, ಸುಗಮವಾದ ರಕ್ತ ಪರಿಚಲನೆಗೆ, ಹಾರ್ಮೋನ್ಗಳ ಸಮತೋಲನಕ್ಕೆ, ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿನಿತ್ಯ ಯೋಗಾಭ್ಯಾಸದಿಂದ ಸಾಧ್ಯ ಎಂದರೆ ಖಂಡಿತ ಅತಿಶಯೋಕ್ತಿಯಲ್ಲ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ 50ನೇ ವಯಸ್ಸಿನಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದರು. ನಂತರ ಅದರ ಮಹತ್ವವನ್ನು ಅರಿತ ತಾನು ಅಳವಡಿಸಿಕೊಳ್ಳುವುದರ ಜೊತೆಗೆ ಇತರರಿಗೂ ಸಾರಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಡ್ವಾನ್ಸ್ಡ್ ಅಥವಾ ಕಷ್ಟಕರವಾದ ಆಸನಗಳನ್ನು ಲೀಲಾಜಾಲವಾಗಿ ಮಾಡುತ್ತಿದ್ದರೆಂಬುದಕ್ಕೆ ಕಾಮನಬಿಲ್ಲು, ಕೆರಳಿದ ಸಿಂಹ ಚಿತ್ರಗಳಲ್ಲಿನ ಅವರ ಅಭಿನಯವೇ ಸಾಕ್ಷಿ. ಇಳಿವಯಸ್ಸಿನಲ್ಲಿ ವೀರಪ್ಪನ್ ಕಾಡಿಗೆ ಎಳೆದೊಯ್ದಾಗ ಶಾರೀರಿಕವಾಗಿ ಜಗ್ಗದೆ, ಮಾನಸಿಕವಾಗಿ ಕುಗ್ಗದೆ ಶಾಂತ ಸ್ವರೂಪಿಯಾಗಿದ್ದು ಆತನ ಸಹಚರರಿಗೂ ಯೋಗ ಮಾಡುವಂತೆ ಪ್ರೇರೇಪಿಸಿದ್ದು ಅವರಿಗೆ ಯೋಗದ ಮೇಲಿದ್ದ ವಿಶಿಷ್ಟವಾದ ಒಲವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಯೋಗ ಮಾಡಲು ಯೋಗ ಬೇಕು, ಎಂತಹ ರಾಜಯೋಗ! ಡಾಕ್ಟರ್ ರಾಜ್ ಅವರು ಯೋಗಾಭ್ಯಾಸ ಪ್ರಾರಂಭಿಸಿದ್ದು ಅಕಸ್ಮಾತ್ ಆಗಿಯೇ. ಒಂದೊಮ್ಮೆ ಹೊನ್ನಪ್ಪ ಫಕೀರಪ್ಪ ನಾಯಕರು ರಾಜ್ಕುಮಾರ್ ಅವರನ್ನು ಭೇಟಿಯಾದಾಗ ಯೋಗದ ಮಹತ್ವವನ್ನು ತಿಳಿಸಿ ಸಮಯವಿಲ್ಲ ಎಂದರೂ ನಿತ್ಯ ನಿರಂತರ ಯೋಗಾಭ್ಯಾಸ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮನವೊಲಿಸಿದ್ದರು. ನಂತರದ ದಿನಗಳಲ್ಲಿ ಅವರು ಮಾಡುತ್ತಿದ್ದ ಕ್ಲಿಷ್ಟಕರವಾದ ಆಸನ, ಹೊಟ್ಟೆಯ ನೌಳಿ ಚಲನೆಯನ್ನು ನೋಡಿ ಜನರೊಂದಿಗೆ ತಾವು ಬೆರಗಾಗಿದ್ದರು. ಯೋಗಾಚಾರ್ಯ ಕೃಷ್ಣಮಾಚಾರ್ಯ ಹಾಗೂ ಅವರ ವಿದ್ಯಾರ್ಥಿ BKS ಅಯ್ಯಂಗಾರ್ ಅವರ ಕೊಡುಗೆ ಅಪಾರವಾದದ್ದು. ಅಯ್ಯಂಗಾರ್ ಯೋಗ ಎಂಬ ನವೀನ ಪರಂಪರೆಯನ್ನು ಸೃಷ್ಟಿಸಿ ಆಸನದಲ್ಲಿ ಸ್ಥಿರತೆ, ಸಮತೋಲನ ಅಥವಾ ಅಲೈನ್ಮೆಂಟ್ ಮತ್ತು ಉಸಿರಾಟದ ಪ್ರಮುಖತೆಯತ್ತ ಬೆಳಕು ಚೆಲ್ಲಿದರು. ಇಟ್ಟಿಗೆ, ಕುರ್ಚಿ, ದಿಂಬು,
ಹಗ್ಗ, ಮರದ ಹಲಗೆ, ಬೆಲ್ಟ್,

0: ಇತರ ಉಪಕರಣಗಳನ್ನು ಬಳಸಿ ಸುಲಭವಾಗಿ ಮತ್ತು ಸರಳವಾಗಿ ಪ್ರಯಾಸರಹಿತವಾಗಿ ಹೆಚ್ಚಿನ ಲಾಭ ಸಿಗುವಂತೆ ಯಾವ ರೀತಿ ಆಸನಗಳನ್ನು ಮಾಡಬಹುದು ಎಂದು ತಿಳಿಸಿಕೊಟ್ಟರು. ಇದಕ್ಕೆ ಪ್ರಾಪ್ಸ್ ಯೋಗ ಎನ್ನುತ್ತಾರೆ. ಹಿರಿಯರೇ ಇರಲಿ, ರೋಗಿಗಳೇ ಬರಲಿ, ಯೋಗಾಸನವನ್ನು ಮಾಡಲು ಯಾರೂ ಅಶಕ್ತರಲ್ಲ ಎಂಬುದನ್ನು ಸಾರಿದರು. ತಮ್ಮ 95ನೇ ವಯಸ್ಸಿನಲ್ಲಿಯೂ ಸ್ವಾವಲಂಬಿಯಾಗಿ ತನ್ನ ಕೆಲಸಗಳನ್ನೆಲ್ಲ ಸುಲಲಿತವಾಗಿ ತಾನೇ ಮಾಡುತ್ತಾ ರೋಗ ರುಜಿನಗಳಿಗೆ ಸೆಡ್ಡು ಹೊಡೆದು ನಿಂತ ಅಯ್ಯಂಗಾರರ ಮುಖದಲ್ಲಿ ವಿಶಿಷ್ಟವಾದ ತೇಜಸ್ಸೊಂದು ನಿರಂತರವಾಗಿ ಪ್ರಜ್ವಲಿಸುತ್ತಿತ್ತು. ಇದು ಅವರ ಸತತ 77 ವರ್ಷಗಳ ಯೋಗದ ಪ್ರತಿಫಲವಲ್ಲದೆ ಮತ್ತೇನು? ವಿವಿಧ ಯೋಗ ಆಸನಗಳಿಂದ ಸಿಗುವ ಲಾಭಗಳು ಹೀಗಿವೆ. ವಜ್ರಾಸನ ಜೀರ್ಣಕ್ರಿಯೆ ಮತ್ತು ಉತ್ತಮ ರಕ್ತ ಪರಿಚಲನೆಗೆ ಸಹಕಾರಿ. ತಾಡಾಸನ ಬೆನ್ನುಹುರಿಯನ್ನು ಸದೃಢಗೊಳಿಸಿ ಸ್ಥಿರತೆ ಮತ್ತು ಸಮತೋಲನಕ್ಕೆ ಉಪಕಾರಿ. ಸರಳ ಭುಜಂಗಾಸನ ಗೂನುಬೆನ್ನನ್ನು ತಡೆಗಟ್ಟುವಲ್ಲಿ ಸಹಕಾರಿ. ಎದೆಯ ಭಾಗ ಹಿಗ್ಗುವುದರಿಂದ ಶ್ವಾಸಕೋಶದಲ್ಲಿ ಆಮ್ಲಜನಕ ತುಂಬಿ ಉಸಿರಾಟದ ಸಮಸ್ಯೆಯನ್ನು ತಡೆಗಟ್ಟುತ್ತದೆ. ವಿಪರೀತಕರಣಿ ಸರ್ವಾಂಗಾಸನ ಪ್ರತಿಯೊಂದು ಜೀವಕೋಶಕ್ಕೂ ಸರಿಯಾದ ರಕ್ತ ಪರಿಚಲನೆ ಆಗುತ್ತದೆ. ಅಭಿಧಮನಿಗಳಲ್ಲಿ ರಕ್ತ ಸಂಚಾರ ಸುಲಭವಾಗಿ ಆಗುವುದರಿಂದ ರಕ್ತನಾಳಗಳು ಉಬ್ಬುವುದನ್ನು ತಡೆಗಟ್ಟಬಹುದು. ತ್ರಿಕೋನಾಸನ, ವೀರಭದ್ರಾಸನ, ವೃಕ್ಷಾಸನ, ಭದ್ರಾಸನ, ಪದ್ಮಾಸನ ಇವುಗಳ ಅಭ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆಸನಗಳ ನಡುವೆ ವಿಶ್ರಾಂತಿ ಬಹುಮುಖ್ಯ. ಶವಾಸನ, ಮಕರಾಸನ ಮಾಡುವುದರಿಂದ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ದೊರೆಯುತ್ತದೆ. ಕಪಾಲಭಾತಿ, ಅನುಲೋಮ ವಿಲೋಮ, ಭ್ರಾಮರಿ, ಪ್ರಾಣಾಯಾಮ, ಧ್ಯಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಇದು ನಿದ್ರಾಹೀನತೆಯನ್ನು ತಡೆಗಟ್ಟಿ ಸೊಂಪಾಗಿ ನಿದ್ರಿಸಲು ಸಹಕಾರಿಯಾಗಿದೆ. ಮಹಾಭಾರತದ ಆದಿಪರ್ವದಲ್ಲಿ ಬರುವ ಪುರು ಯಯಾತಿಯ ಕಥೆಯನ್ನು ನೀವು ಕೇಳಿರಬಹುದು. ಗುರು ಶುಕ್ರಾಚಾರ್ಯರು ಯಯಾತಿಗೆ ಅಕಾಲ ವೃದ್ಧಾಪ್ಯ ಬರುವಂತೆ ಶಾಪ ಕೊಟ್ಟಿರುತ್ತಾರೆ. ನಂತರ ಯಯಾತಿ ಪಶ್ಚಾತ್ತಾಪವಾಗಿ ಕ್ಷಮೆಯಾಚಿಸಿ ಶಾಪ ಪರಿಹಾರಕ್ಕಾಗಿ ಬೇಡುತ್ತಾನೆ. ಆಗ ಶುಕ್ರಾಚಾರ್ಯರು, ನಿನ್ನ ವೃದ್ಧಾಪ್ಯವನ್ನು ಯಾರಾದರೂ ತೆಗೆದುಕೊಂಡರೆ ಅವರ ಯೌವ್ವನವನ್ನು ನೀನು ಪಡೆಯಬಹುದು ಎನ್ನುತ್ತಾರೆ. ಆಗ ಅವನ ಕಿರಿಮಗ ಪುರು ತನ್ನ ಯೌವ್ವನವನ್ನು ತಂದೆಗೋಸ್ಕರ ನೀಡಿ ತಾನು ಮುಪ್ಪನ್ನು ಪಡೆಯಲು ಒಪ್ಪುತ್ತಾನೆ. ಇಲ್ಲಿ ಕಥೆಯಿಂದ ಹೊರಬಂದು ನೋಡಿದಾಗ ನಮ್ಮ ಮನದಲ್ಲಿ ಮೂಡುವ ಪ್ರಶ್ನೆ ಎಂದರೆ, ಎಲ್ಲರೂ ಮುಪ್ಪಿಗೆ ಹೆದರಿಕೊಳ್ಳುವುದೇಕೆ? ಮುಪ್ಪು ಕಾಯಿಲೆಯಲ್ಲ, ಕಾಯಿಯೊಂದು ಹಣ್ಣಾಗುವಂತೆ ಇದು ನಿಸರ್ಗ ಸಹಜ ಬದಲಾವಣೆ. ಮುಪ್ಪನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಯೋಗ ಮಾಡುವುದರ ಮೂಲಕ ರೋಗಗಳನ್ನು ತಡೆಯಬಹುದು, ವೃದ್ಧಾಪ್ಯವನ್ನು ಇನ್ನಷ್ಟು ಸಹ್ಯವಾಗಿಸಬಹುದು, ಶರೀರವನ್ನು ಮನಸ್ಸನ್ನು ದೃಢವಾಗಿ ಇಟ್ಟುಕೊಳ್ಳಬಹುದು. ನಾವು ಸಹ ಪ್ರಾಣಾಯಾಮ ಮಾಡುವುದರ ಮೂಲಕ ನಮ್ಮ ಉಸಿರಾಟದ ಗತಿಯನ್ನು ಖಂಡಿತವಾಗಿಯೂ ನಿಯಂತ್ರಿಸಿಕೊಂಡು ದೀರ್ಘ ಆಯುಷಿಗಳಾಗಬಹುದು. ಆರೋಗ್ಯಕರ ವೃದ್ಧಾಪ್ಯದ ಇನ್ನೊಂದು ಗುಟ್ಟು ಸಾತ್ವಿಕ ಆಹಾರ ಪದ್ಧತಿ. ಒಂದು ಹೊತ್ತು ಉಂಡವನು ಯೋಗಿ, ಎರಡು ಹೊತ್ತು ಉಂಡವನು ಭೋಗಿ, ಮೂರು ಹೊತ್ತು ಉಂಡವನು ರೋಗಿ, ನಾಲ್ಕು ಹೊತ್ತು ಉಂಡವನನ್ನು ಹೊತ್ತುಕೊಂಡು ಹೋಗಿ ಎಂಬ ಮಾತಿದೆ. ಆದ್ದರಿಂದ ಹಿತವಾಗಿ ಮತ್ತು ಮಿತವಾಗಿ ಉಣಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಅಕ್ಷರಶಃ ಸತ್ಯ. ಆಹಾರವೇ ಔಷಧವಾಗಬೇಕು ಹೊರತು ಔಷಧವೇ ಆಹಾರವಾಗಬಾರದು. ಪೌಷ್ಟಿಕಾಂಶಯುಕ್ತವಾದ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಧೂಮಪಾನ, ಮದ್ಯಪಾನ ತ್ಯಜಿಸಬೇಕು. ದಿನಕ್ಕೆ 2-3 ಲೀಟರ್ ನೀರು, 1-2 ಲೋಟ ಹಾಲು ಕುಡಿಯಬೇಕು. ಇದರಿಂದ ಚರ್ಮದ ಮತ್ತು ಮುಖದ ಕಾಂತಿ ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ, ಮೂಳೆ ಸವೆತ ನಿಯಂತ್ರಣದಲ್ಲಿರುತ್ತದೆ. ಊಟಕ್ಕೆ ಉಪ್ಪಿನಕಾಯಿ ಇರಬೇಕೇ ಹೊರತು ಉಪ್ಪಿನಕಾಯಿಯೇ ಊಟವಾಗಬಾರದು. ಮಸಾಲೆ ತಿಂಡಿ, ಕರಿದ ತಿಂಡಿ, ಕೊಬ್ಬಿನ ಅಂಶ ಹೆಚ್ಚಿರುವ ಆಹಾರ, ಜಂಕ್ ಆಹಾರಗಳನ್ನು ತ್ಯಜಿಸಬೇಕು. ಇದರಿಂದ ಬೊಜ್ಜು, ರಕ್ತದೊತ್ತಡ, ಮಧುಮೇಹ ಇತ್ಯಾದಿಗಳು ಬರುವ ಸಾಧ್ಯತೆ ಹೆಚ್ಚು. ಹಸಿದು ಉಣದೇ ಇರಬಾರದು, ಹಸಿಯದೇ ಉಣಬಾರದು ಎಂಬುದು ನಮ್ಮ ಧ್ಯೇಯವಾಕ್ಯವಾಗಬೇಕು.
1: ಇದುವರೆಗೆ ಯೋಗ ಜೀವನ ಆರೋಗ್ಯ ಜೀವನ ಈ ಕುರಿತಾಗಿ ಮಾತನಾಡಿದವರು

0: ಅಮೃತ ವರ್ಷಿಣಿ ಎಂ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿ ರಂಗ, ಮಳೆಗಾಲದಲ್ಲಿ ಉರಗ ಜಾಗೃತಿ, ಈ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಗೌತಮ್ ಹಾಗೂ ಪ್ರಶಾಂತ್. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರಮಿತ್ರ. ಡಾಕ್ಟರ್ ವಸಂತ್ ಎಂ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಇಂದು ಸಂಜೆ 7:45 ಕನ್ನಡದಲ್ಲಿ ಚಿತ್ರಗೀತೆಗಳು. ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ, ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ರಮ್ಯಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು. 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸೀನ್ ಅವರೊಂದಿಗೆ ಸಂದರ್ಶನ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅರಿಯಕ್ಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಸಾವಿತ್ರಿ ರಾಮರಾವ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನ್ಇನ್ ಕಾರ್ಯಕ್ರಮ, 11:30 ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಫರ್ವೇಜ್ ಖಾನ್ ಅವರಿಂದ ಸಿತಾರ್ ವಾದನ, 12:05 ವನಿತಾ ವಿಹಾರದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, 12:35 ಆರೋಗ್ಯ ಸಂಚಿಕೆ, ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ವಿಷಯ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಕಾರ್ಯಕ್ರಮ. ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1:20 ಸ್ವರ ಮಾಧುರ್ಯದಲ್ಲಿ ಜೆ ಉತ್ತಮ್ ಕುಮಾರ್ ಹಾಡಿರುವ ಪುರಂದರದಾಸರ ಕೀರ್ತನೆಗಳು, ಇವು ನಾಳೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.

ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪಃ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ಯತ್ರ ಹಿ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ

0: ಮಾಡ್ತಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ಚೆಕ್ ದೇ ಇಂಡಿಯಾ. ಭಾರತದಲ್ಲಿ ಗಲ್ಲೀಲ್ ಹುಟ್ಟಿ ಇವತ್ತು ಸ್ಪೇನ್ ದೇಶದಲ್ಲಿ ಮಿನುಕ್ತಿರೋ ಗಿಲ್ಲಿದಾಂಡನ್ನ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಆಡ್ತಾ ಇದ್ನಂತೆ. ಕೌರವರು ಪಾಂಡವರು ಕೂಡ ಗಿಲ್ಲಿ ಆಟವೀರರು, ಶೂರರು ಆಗಿದ್ರಂತೆ. ಅದಕ್ಕೆ ಇರಬೇಕು ಕುರಿಕಾಯೋರ ಫೇವ್ರೆಟ್ ಆಟ ಆಗಿರೋದು. ಅಂದಹಾಗೆ ಗಿಲ್ಲಿಗೆ ಭಾರತ ತವರಾದರೆ ಸ್ಪೇನ್ ಅತ್ತೆ ಮನೆ. ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡಿದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫಿಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೆಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದನ್ನು ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದರೆ ಫಿಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕ್ಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದ್ದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರೆತೋಗಿದೆ ಅಂದರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂದಾಬ್ರಿ ಬೀದಿಗಳು ಒಂಥರ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ ಇದೆ, ಕಾಲಿಡೋ ಮುನ್ನ ಮೂಗು ಮುಚ್ಕೊಂಡು ಹೋಗ್ಬಿಟ್ಟೀರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ. ಆದರೆ ಮೂಗು ಮುಚ್ಕೊಂಡು ಹೋಗುವಂತಿಲ್ಲ, ಕಣ್ಬಿಟ್ಕೊಂಡು ಹೋದರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನು ಶುರು ಮಾಡಿದರು. ಪುರಾತನ ಕಾಲದಲ್ಲಿ ಅಂದರೆ ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದರೆ ತಿಳ್ಕೊಳ್ಬಹುದು. ವಿದ್ಯುತ್ ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬೀತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದರೆ ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದರೂ ಅಡ್ಡಾಡಿದರೆ ಸಾಕು, ಗುರ್ರ್ ಅಂತಿದ್ದಂತೆ. ಆದರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ಲರೂ ಅಲ್ಲೇ ಇರ್ತಿದ್ರಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15. ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಪರಿಹಾರ ಕುರಿತಾದ ಸಮಗ್ರ ಮಾಹಿತಿಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15.
1: ಕೇಳುಗರೆ

ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಉರಗ ಜಾಗೃತಿ, ಈ ಕುರಿತು ಸಂದರ್ಶನ ಕೇಳುವಿರಿ. ಭಾಗವಹಿಸುತ್ತಾರೆ ಗೌತಮ್ ಹಾಗೂ ಪ್ರಶಾಂತ್, ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ.

ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65 ಲಕ್ಷ

0: ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10 ಕೋಟಿ 16 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90 ಲಕ್ಷ ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂಥ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂಥ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನೆಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agents of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2 ಕೋಟಿ 70 ಲಕ್ಷ ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ

0: ಸಾವಿರದಿಂದ 20 ವರ್ಷದ ಯುವಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
1: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು, ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟು ಹೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ, ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಪಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೇ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೃಷಿ ರಂಗ.
3: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1,00,000ವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
2: ಕೃಷಿ ರಂಗ.

0: ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಉರಗ ಜಾಗೃತಿ, ಈ ಕುರಿತು ಗೌತಮ್ ಹಾಗೂ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ.
1: ಪ್ರಿಯ ಕೇಳುಗರೆ, ಹಗ್ಗ ಕಂಡರೂ ಹಾವೆಂದು ಹೌಹಾರುವವರು ನಾವು. ಹಾಗಿರುವಾಗ ವಿಷದ ನಾಗರವನ್ನು, ದೈತ್ಯ ಹೆಬ್ಬಾವುಗಳನ್ನು, ವಿಷರಹಿತ ವಿಷಪೂರಿತ ಹಾವುಗಳನ್ನು ಜೀವಂತ ಹಿಡಿದು ರಕ್ಷಿಸುವುದೆಂದರೆ ಸಾಮಾನ್ಯ ಕಾರ್ಯವಲ್ಲ. ಹಾವಿನಿಂದ ಮಾನವರನ್ನು ಹಾಗೂ ಮನುಷ್ಯರಿಂದ ಹಾವುಗಳನ್ನು ರಕ್ಷಿಸುವ ಈ ಉರಗ ರಕ್ಷಕರಲ್ಲಿ ಇಬ್ಬರು, ಗೌತಮ್ ಹಾಗೂ ಪ್ರಶಾಂತ್, ನಮಗೆ ಮಾತಿಗೆ ದೊರೆತಿದ್ದು
2: ಈ ಸಂದರ್ಭದಲ್ಲಿ ಇವರನ್ನು ನಾವು ಮಾತಾಡಿಸ್ತಾ ಇದ್ದೇವೆ. ಹೇಳಿ ಗೌತಮ್, ನಿಮ್ಗೆ ಯಾಕೆ ಹಾವನ್ನು ಹಿಡಿದು ಸಂರಕ್ಷಿಸುವಂತಹ ಒಂದು ಕಲೆಯನ್ನು ಕಲಿತುಕೊಳ್ಬೇಕು ಅಂತ ಏನು ಪ್ರೇರಣೆ ಅದರಲ್ಲಿ?
3: ಅಂದ್ರೆ ನಾನು ಸಣ್ಣದಿರುವಾಗ್ಲೇ, ನಾನೊಂದು 10 ವರ್ಷದ ಮೊದಲೇ, ನನ್ನದು ಗಂಗೇಶ್ ಬೋಳಾರ್ ಅಂತೇಳಿ ಗುರು ಇದ್ದಾರೆ. ಅವರು ಬೋಳಾರ್ ಮಂಗಳಾದೇವಿ.
2: ಎಷ್ಟು ಹಿರಿಯರು
3: ಅವರಿಗೆ? ಈಗ ಸಾಧಾರಣ ಒಂದು 70 ವರ್ಷ ಪ್ರಾಯ ಆಗಿರ್ಬೋದು. ಅವರೊಂದು 45 ವರ್ಷದಿಂದ ಹಾವು ರೆಸ್ಕ್ಯೂ ಮಾಡ್ತಾ ಇದ್ದಾರೆ, ಹಾವುಗಳನ್ನು ಸಂರಕ್ಷಿಸ್ತಾ ಇದ್ದಾರೆ 45 ವರ್ಷಗಳಿಂದ. ಸಾಧಾರಣ ಅವರೊಂದು 35,000-40,000 ಹಾವುಗಳ ಮೇಲೆ ಸಂರಕ್ಷಿಸಿರ್ಬೋದು ಅಂದಾಜು ಲೆಕ್ಕದಲ್ಲಿ. ಅಂದ್ರೆ ಯಾವುದೇ ದಾಖಲೆ ಮಾಡಿಟ್ಟಿರ್ಲಿಲ್ಲ. ಈಗ ಸಾಧಾರಣ ನಾವು ನೋಡಿದ ನಂತರ ಕಡಿಮೆ ಅಂದ್ರೆ ಒಂದು 15,000-20,000 ಹಾವುಗಳನ್ನು ಹೀಗೆ ರಕ್ಷಿಸಿದ್ದಾರೆ. ಹಾಗೆ ನಾವು ಮತ್ತೆ ಒಟ್ಟಿಗೆ ಇದ್ವಿ, ಹಾಗೆ ಅವರೊಟ್ಟಿಗೆ ಹೋಗಿ, ಮತ್ತೆ ಗಂಗೇಶ್ ಅವರ ಹತ್ರ ಗಾಡಿ ಇರ್ಲಿಲ್ಲ ನನ್ನ ಗುರುಗಳ ಹತ್ರ, ಹಾಗೆ ನನ್ನದು 2-wheeler ಅಲ್ಲಿ ಅವರನ್ನು ಕಾಲ್ ಬಂದ್ರೆ ಹಾಗೆ ರೆಸ್ಕ್ಯೂ ಮಾಡಿ ನಾವು ಹೋಗ್ತಾ ಇದ್ವಿ. ಆಮೇಲೆ ಅದರೊಟ್ಟಿಗೆ ಬೇರೆತ್ತು ಮತ್ತೆ ಅವರೊಟ್ಟಿಗೆ ಕಲ್ತಿದ್ದೆ.
1: ಈಗ ನೀವು ಒಳ್ಳೆ ಪಳಗಿದಂತಹ ಹಾವು ರಕ್ಷಕ.
3: ನಾವೆಲ್ಲ ಅವುಗಳನ್ನು ಈಗ ರಕ್ಷಣೆ ಮಾಡ್ತಿದ್ದೇವೆ. ನಾಗರಾವ್ ಆಗಿರ್ಬೋದು, ಕೇರೆ ಆವ್ ಆಗಿರ್ಬೋದು, ರಸಲ್ ಸ್ವೈಫರ್ ಆಗಿರ್ಬೋದು, ಪಿಲಿಕಂದಡಿ ಹೇಳ್ತಾರೆ ತುಳುವಿನಲ್ಲಿ.
1: ಪ್ರಶಾಂತ್, ನೀವು ಇವರೊಟ್ಟಿಗೆ ಸೇರಿಕೊಂಡ್ರ ಆಮೇಲೆ?
4: ನನ್ನ ಗುರುಗಳಾಗಿ ಸ್ನೇಹ ಪಾಪು, ಅವರ ಪರಿಚಯದಿಂದ ಇವರೆಲ್ಲ ಪರಿಚಯ ಆದದ್ದು. ಗಂಗೇಶ್ ಬೋಳರ ಹಾಗೆ
1: ನಿಮ್ಮದೆಲ್ಲ ಒಂದು
4: ತಂಡ.
1: ಎಲ್ಲೆಲ್ಲಿ ಹೋಗ್ತೀರಿ ನೀವು?
4: ಇಲ್ಲಿ ಮಂಗಳೂರಲ್ಲಿ ಎಲ್ಲೋ, ಎಲ್ಲಿಂದ ಕರೆ ಬರ್ತದೆ ಅಲ್ಲಿಗೆ ಹೋಗ್ತೇವೆ ನಾವು. ಮತ್ತೆ ತುಂಬಾ ದೂರ ಆದ್ರೆ ಅಲ್ಲಿ ಅವ್ರ ನಿಯರೆಸ್ಟ್ ಯಾರು ಎಲ್ಲ ಇದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಡ್ತೇವೆ ನಾವು ಅಲ್ಲಿ ಅವರು.
1: ಪ್ರಶಾಂತ್, ಈಗ ಹೇಳಿ.
5: ಟೋಟಲ್ ಆಗಿ ಉಂಟು, ಆದ್ರೆ ಇಲ್ಲಿ ಕಾಣ ಸಿಗೋದು ಲೆಕ್ಕದಷ್ಟು ಹಾವುಗಳು ಸಿಗ್ತದೆ, ಅಂದ್ರೆ ಜಾಸ್ತಿ ಸಿಗೋದು. ಮಲೆನಾಡು ಪ್ರದೇಶದಲ್ಲಿ ತುಂಬಾ ಹಾವುಗಳು ಸಿಗ್ತದೆ.
3: ಈಗ ಸಾಧಾರಣ ಇಲ್ಲಿ ಮಂಗಳೂರಲ್ಲೆಲ್ಲ ಜಾಸ್ತಿ ವಿಷ ಪೂರಿತ ಹಾವುಗಳಲ್ಲಿ ನಾಗರ ಹಾವು, ಕಟ್ಟು ಹಾವು, ಕನ್ನಡಿ ಹಾವು, ಮಂಡಲ ಹಾವು ಹೇಳ್ತೇವೆ. ಆಮೇಲೆ ಮಂಡಲಿ ಹಾವು ನಾವು ತುಳುವಿನಲ್ಲಿ ಪಿಲಿಕಂದಡಿ ಹೇಳ್ತೇವೆ.
1: ನಿಮಗೆ ಹೆಚ್ಚಾಗಿ ಹಿಡಿಲಿಕ್ಕೆ ಸಿಕ್ಕುವಂತದ್ದು ಯಾವ್ದು ಹೆಬ್ಬಾವ ಹೇಳಿ? ನಾಗರ ಹಾವು ನಿಮಗೆ ಎಷ್ಟು ಹಿಡಿದಿದ್ದೀರಿ ನೀವು? ಎಷ್ಟು ಸಿಕ್ಕಿದೆ ನಿಮಗೆ ಹಿಡಿಲಿಕ್ಕೆ ಇಷ್ಟವರೆಗೆ? ಸಾಧಾರಣ ಒಂದು ಲೆಕ್ಕ ಹೇಳೋದಿದ್ರೆ
3: ನಾನೊಂದು ಸ್ಟಾರ್ಟಿಂಗ್, ನಾನು ರೆಸ್ಕ್ಯೂ ಮಾಡ್ಲಿಕ್ಕೆ ಕಲಿಯುವಾಗ ಈ ವಿಷಪೂರಿತ ಹಾವುಗಳನ್ನು ಹಿಡಿತಿರ್ಲಿಲ್ಲ. ನಾನು ಕಲಿಯುವಾಗ್ಲೇ ಹಿಡ್ದದು ಇದು ಟ್ರಿಂಕೆಡ್ ಅಂತೇಳಿ ಬರ್ತದೆ, ಆಭರಣದ ಹಾವು ಅಂತೇಳಿ.
1: ಬಹುಶಃ ಕೇರೆ ಹಾವನ್ನು ಹಿಡಿಯುವ ಪ್ರಮೇಯ ಬಂದಿದೆ ನಿಮಗೆ ಒಂದು ಸಂದರ್ಭ? ಹೌದು,
3: ಡೆಮೊಲಿಶ್ ಆಗಿರ್ತದೆ, ಅಂದ್ರೆ ಅದ್ರದ್ದು ಮನೆ ಏನು ಮಾಡಿರ್ತದೆ ಅದೆಲ್ಲ ಡೆಮೊಲಿಶ್ ಆಗಿರ್ತದೆ. ಅದಕ್ಕೆ ಈ ಹಾವುಗಳು ಈಗ ರಾತ್ರಿ ಹೊತ್ತು ಜಾಸ್ತಿ ಸಂಚಾರ ಮಾಡ್ತಾ ಇರ್ತದೆ. ರಾತ್ರಿ ಹೊತ್ತು ಯಾವ್ದಾದ್ರು ಈ ಕಟ್ಟಿಗೆ ನಾವು ಮನೆ ಹೊರಗಡೆ ಇಟ್ಟಿದ್ರೆ ಅದ್ರ ಮೂಲೆಯಲ್ಲಿ, ಇಲ್ಲದಿದ್ರೆ ಯಾವ್ದಾದ್ರು ನಾವು ಡಂಪ್ ಮಾಡಿಟ್ಟ ಜಾಗದಲ್ಲಿ ಅಲ್ಲಿ ಎಲ್ಲ, ಮತ್ತೆ ಅದಕ್ಕೆ ಫೀಡ್ ಕೂಡ ಸಿಗ್ತದೆ ಇಲ್ಲಿ, ಇಲ್ಲದಿದ್ರೆ ಕಪ್ಪೆ, ಮತ್ತೆ ಕೋಳಿ ಸಾಕಿದ್ರೆ ಕೋಳಿಗೆ ಅದಕ್ಕೆ ಬೆಕ್ಕು, ಬೆಕ್ಕಿನ ಮರಿ ಎಲ್ಲ ಇದ್ರೆ ಅದಕ್ಕೆಲ್ಲ ಬಂದು ಅಲ್ಲಿ ಕುತ್ಕೊಂಡಿರ್ತದೆ. ಮತ್ತೆ ಅದು ಫೀಡ್ ಆಗುವಾಗ ಹೊರಗಡೆ ಬಂದು ಅದನ್ನು ತಿಂದು ಪುನಃ ಅದೇ ಜಾಗಕ್ಕೆ ಹೋಗಿ ಕುತ್ಕೊಳ್ತದೆ.
1: ಅಲ್ಲ, ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಏನಂದ್ರೆ ಈ ಹೆಬ್ಬವು ಬಾರಿ ನಿಧಾನ, ಹೆಬ್ಬವು ಅಲ್ಲಿಂದ ಹೊರಟು ನಮ್ಮ ಹತ್ರ ಬರುವ ನಮಗೆ ಓಡಿ ಹೋಗ್ಬಹುದು ಅಂತ. ಹೌದು, ನಿಜವಾದಷ್ಟು ನಿಧಾನವಾ? ಅಲ್ಲ, ತುಂಬಾ ಫಾಸ್ಟ್ ಇದೆಯಾ?
3: ಇಲ್ಲ, ಹೆಬ್ಬಾವು ನಿಧಾನವೇ, ಆದ್ರೆ ಅದಕ್ಕೆ ಈ ಗ್ರಾಸ್ ಜಾಗದಲ್ಲೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಫಾಸ್ಟ್ ಓಡ್ತದೆ.
1: ನಾನೊಂದು ನೋಡಿದ ಪ್ರಕಾರ ಉಂಟಲ್ಲ, ಕೇರೆ ಹಾವು ಓಡುದಕ್ಕಿಂತ ಹೆಚ್ಚು ವೇಗವಾಗಿ ಓಡಿ ಬಂದು ಬೆಕ್ಕನ್ನು ಹಿಡಿದ ಒಂದು ಘಟನೆ ನೋಡಿದೆ ನಾನು.
3: ಅದಕ್ಕೆ ಹಸಿವಾದಾಗ ಬರ್ತದೆ,
1: ಅಟ್ಯಾಕ್ ಮಾಡ್ತದೆ ಅಲ್ವಾ?
3: ಫೀಡಿಂಗ್ ಟೈಮ್ ಅಲ್ಲಿ ಎಲ್ಲ ಬರ್ತದೆ.
1: ಓಹೋ,
3: ಮತ್ತೆ ಹಾವುಗಳು ಈ ಶೆಡ್ಡಿಂಗ್ ಟೈಮ್ ಅಲ್ಲಿ ಎಲ್ಲ ಒಂದೊಂದು ವಾರ ಅದು ಮೂಮೆಂಟ್ ಇರುವುದಿಲ್ಲ.
1: ಹೆಬ್ಬಾವು ಅದರ ಚಲನೆ ನಿಧಾನ ಅಂತ ನಾವು ಗ್ರಹಿಸುವ
3: ಹಾಗಿಲ್ಲ.
1: ಹೌದು, ಜಾಗ್ರತೆ ಮಾಡ್ಬೇಕು,
3: ಜಾಗ್ರತೆ ಮಾಡ್ಬೇಕು. ಮತ್ತೆ ಹೆಬ್ಬಾವುಗಳು ಕಚ್ಚುದು ಜಾಸ್ತಿ, ಕಚ್ಚುದಂದ್ರೆ ಅದು ಅಟ್ಯಾಕಿಂಗ್ ಸ್ಪೀಡ್ ಹೇಳ್ತೇವೆ ನಾವು, ಅದು ತುಂಬಾ ಫಾಸ್ಟ್ ಇರ್ತದೆ. ಅದು ನಾವು ಕೈಕೊಂಡು ಹೋಗುವಾಗ್ಲೇ ಸಾಧಾರಣ ಅದು ಮೂಮೆಂಟ್ ಆಗಿ ತೆಗೆದುಕೊಂಡಿರ್ತದೆ. ಕೆಲವು ಹಾವುಗಳು, ಎಲ್ಲ ಹಾವುಗಳು ಹೇಳುದಿಲ್ಲ, ಕೆಲವು ಹಾವುಗಳು ಕಚ್ಚೋದಿಲ್ಲ, ನಾಚಿಗೆ ಸ್ವಭಾವ.

0: ಸ್ವಭಾವದ ಹಾವುಗಳು ಕೂಡ ಇರ್ತದೆ.
1: ಹಾಗೆ
0: ಎಲ್ಲ ಹಾವುಗಳಲ್ಲಿ ಸ್ವಲ್ಪ ನಾಚಿಕೆ ಸ್ವಭಾವದ ಹಾವುಗಳು, ಸ್ವಲ್ಪ ಕಚ್ಚುದು ಕಡಿಮೆ.
1: ಆದ್ರೆ ಹಾವುಗಳು ಕಚ್ಚುದು ಯಾವಾಗ ಹೇಳಿ ಅಂತೆ?
0: ಹಾವುಗಳಿಗೆ ತುಂಬಾ ನೋವು ಮಾಡಿದ್ರೆ ಕಚ್ತದೆ,
1: ಕಚ್ತವೆ,
0: ಉಪದ್ರ ಮಾಡಿದ್ರೆ, ಭಯ ಹುಟ್ಟಿಸಿದ್ರೆ. ಈಗ ಒಂದು ಜಾಗಕ್ಕೆ ನಾವು ಹಾವು ರಕ್ಷಣೆಗೆ ಹೋಗುವಾಗ ಆ ಜಾಗದಲ್ಲಿ ನಾಯಿ ಬೆಕ್ಕು ಯಾವ್ದಾದ್ರು ಇದ್ದು ಅದನ್ನು ಹೆದರಿಸಿದ್ರೆ ಈ ಹಾವುಗಳು ನೆಕ್ಸ್ಟ್ ನಾವು ಹೋಗುವಾಗ ಅದು ಕಚ್ಚಲಿಕ್ಕೆ ರೆಡಿ ಆಗಿರ್ತದೆ.
1: ಈ ಹಾವುಗಳು ಉಂಟಲ್ಲ, ನಾವು ಅವರಿಗೆ ಉಪದ್ರ ಮಾಡಿದ್ರೆ ನೆನಪಿಟ್ಟುಕೊಂಡು, ಅದೊಂದು ಹಾಡೆ ಉಂಟಲ್ಲ, ಹಾವಿನ ದ್ವೇಷ 12 ವರ್ಷ, ಸತ್ಯವಾದ ಏನ್ ಹೇಳ್ತೀರಿ ನೀವು?
0: ಇಲ್ಲ, ಹಾವುಗಳಿಗೆ ಅಂದ್ರೆ ಸೈನ್ಸ್ ಬೇರೆ ಧರ್ಮ ಬೇರೆ. ನಾವು ಈಗ ನಮ್ಮ ನಂಬಿಕೆಯಲ್ಲಿ ಹಾವುಗಳನ್ನು ನಾವು ಕೂಡ ಪೂಜಿಸ್ತೇವೆ, ಹಾವುಗಳ ಬಿಂಬಗಳಿಗೆ. ಆಮೇಲೆ ಜೀವಂತ ಹಾವುಗಳು, ನಾವು ಎಲ್ಲ ಹಾವುಗಳನ್ನು ಒಂದೇ ಲೆಕ್ಕ ನೋಡ್ತೇವೆ. ನಮ್ಗೆ ಅಂದ್ರೆ ನಾವು ಸಂರಕ್ಷಣೆ ಮಾಡುವಾಗ, ಈಗ ಅದು ಕೇರೆ ಹಾವಾಗಿರ್ಲಿ, ನಾಗರ ಹಾವಾಗಿರ್ಲಿ, ವೂಲ್ಫ್ ಸ್ನೇಕ್ ತೋಳಾವು ಅದಿರ್ಲಿ, ಯಾವುದು ಸಣ್ಣ ಹಾವುಗಳನ್ನು ನಾವು ಒಂದೇ ರೀತಿ ನೋಡ್ತೇವೆ. ಹಾವುಗಳಲ್ಲಿ ನಮ್ಗೆ ಭೇದ ಭಾವ ನಾವು ಮಾಡುದಿಲ್ಲ. ಆದ್ರೆ ನಮ್ಮ ನಂಬಿಕೆಯಲ್ಲಿ ನಾವು ಬಿಂಬಗಳಿಗೆ ನಾವು ಪೂಜಿಸ್ತೇವೆ, ಹೂ ಹಾಕ್ತೇವೆ,
1: ಹಾಲೇ
0: ರೀತಿ ಎಲ್ಲ ನಾಗರ ಹಾವುಗಳಿಗೆ. ಆಮೇಲೆ ಅದ್ರದ್ದು ನಂಬಿಕೆ ಹೇಗಂದ್ರೆ, ಈ ನಮ್ಮ ಈ ತುಳುನಾಡಿನಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಈ ಸಾಧಾರಣ ಜಾಗ ಹಾವುಗಳದ್ದೇ ಅಂತ ಹೇಳ್ತಾರೆ.
1: ತುಳುನಾಡು ಸೃಷ್ಟಿಯಾದದ್ದೇ ಹಾವುಗಳ
0: ಹಾವುಗಳಿಂದ. ಇಲ್ಲದಿದ್ರೆ ಈ ಹಾವುಗಳನ್ನು ಮನುಷ್ಯರು ಕೊಲ್ತಾರೆ ಎಂಬ ಭಯದಿಂದ ಈ ಹಾವುಗಳನ್ನು ಇಲ್ಲಿ ನಾವು ಪೂಜೆ
1: ಮಾಡಿ,
0: ಇಲ್ಲದಿದ್ರೆ ಎಲ್ಲರೂ ಈ ನಾರ್ತಿನ ಆಗಿ ಇಲ್ಲಿ ಕೂಡ ಎಲ್ಲ ಕೊಂದಾಗ್ತಿದ್ರು ಹಾವುಗಳನ್ನು. ಈ ಕೆಲವು
1: ಜಾಗದಲ್ಲಿ ಹಾವುಗಳನ್ನು ಹೆಚ್ಚು
0: ಕೊಲ್ತಾರೆ. ಈ ನಾವು ಕೂಡ ಇಲ್ಲಿ ಈಗ ಈ ನಾರ್ತಿನವರಲ್ಲಿ ಇಲ್ಲಿ ಕೆಲಸ ಮಾಡುವ ಕಾಲೋನಿಯಲ್ಲೆಲ್ಲ ಇದ್ರೆ ಅವರೆಲ್ಲ ಈ ಹಾವುಗಳನ್ನು ಕೊಂದಾಗ್ತಾರೆ. ನಾವು ಮತ್ತೆ ಅಲ್ಲಿ ಹೋಗಿ ಅವರಿಗೆ ಹೇಳಿಕೊಡ್ತೇವೆ.
1: ದಕ್ಷಿಣ ಕನ್ನಡದ ಮಂದಿ ಅಥವಾ ತುಳುನಾಡಿನ ಮಂದಿ ಹಾವನ್ನು ಆರಾಧಿಸ್ತಾರೆ, ಆ ಕಾರಣಕ್ಕೆ ಅವುಗಳನ್ನು ಹೆಚ್ಚು.
0: ಈಗ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಪೂಜಿಸ್ತಿದ್ದಾರೆ ಅವುಗಳನ್ನು. ಕರ್ನಾಟಕದ ಸಾಯಿಸ್ತಿದ್ರು.
1: ಹಾವನ ಭಯ ಒಂದು ಕಡೆ, ಹಾವಿನ ಪೂಜೆ ಇನ್ನೊಂದು ಕಡೆ ಅಲ್ವಾ? ಬಹುಶಃ ಇದರಿಂದಾಗಿಯೇ ನಿಮಗೆ ಹೆಚ್ಚೆಚ್ಚು ಕೆಲಸಗಳು ಸಿಗ್ತವೆ ಅಂತದೆ ಅಲ್ವಾ? ರಕ್ಷಿಸಬೇಕಲ್ಲ ಹಾವುಗಳನ್ನು ಎಲ್ಲಿಯಾದ್ರೂ ಕೊಂಡೋಗಿ ಅಲ್ವಾ? ಹೌದು, ಕರೀತಾರೆ ನಿಮ್ಮನ್ನು ಹೆಚ್ಚೆಚ್ಚು. ಈಗಂತೂ ಮಳೆಗಾಲದಲ್ಲಿ ತುಂಬಾ ಬೇಡಿಕೆ ನಿಮ್ಮ ತಂಡಕ್ಕೆ.
0: ಹೌದು, ಈಗ ಅಂದ್ರೆ ಈಗ ಮರಿಗಳೆಲ್ಲ ಹಾಗಿರುವ ಟೈಮ್. ಈಗ ಹಾವುಗಳದ್ದು ಮರಿಗಳೀಗ
1: ಹೊರಗೆ ಬರಲು,
0: ಈಗ ಒಂದು ಹಾವು ಸಾಧಾರಣ ಒಂದು 25-30 ಮೊಟ್ಟೆ ಇಟ್ರೆ ಅಷ್ಟು ಮರಿಗಳು ಹೊರಗಡೆ ಬರ್ತದೆ.
1: ಎಲ್ಲ ಹಾವುಗಳು ಅಷ್ಟು ಮೊಟ್ಟೆ ಇಡ್ತಾವ?
0: ಇಲ್ಲ, ಅದು ಕೆಲವು ಹಾವುಗಳ ಪ್ರಾಯಕ್ಕೆ ತಕ್ಕಂತೆ.
1: ಹೆಬ್ಬಾವು ಸಾಧಾರಣ ಎಷ್ಟು ಮೊಟ್ಟೆ ಇಡ್ತದೆ?
0: ಹೆಬ್ಬಾವು ಸಾಧಾರಣ ಒಂದು 15.
1: ಎಷ್ಟು ಬದುಕ್ತವೆ ಅದರಲ್ಲಿ?
0: ನನ್ನ ಅನುಭವದಲ್ಲಿ ನಾನು ಈ ವರ್ಷ ಕೂಡ ಮೊನ್ನೊಂದು ನನಗೆ ಹೆಬ್ಬಾವಿದು ಮೊಟ್ಟೆ ಸಿಕ್ಕಿತ್ತು, 13 ಮೊಟ್ಟೆ ಸಿಕ್ಕಿತ್ತು. ಅದರಲ್ಲಿ 2 ಮೊಟ್ಟೆ ಆಲ್ರೆಡಿ ಅದು ಆಟೋಮೆಟಿಕ್ ಆಗಿ ಕೊಳ್ತೋಗಿದೆ, 11 ಮೊಟ್ಟೆ ಸಿಕ್ಕಿತ್ತು, 11 ಮೊಟ್ಟೆ ಕೂಡ ಮರಿಯಾಗಿದೆ.
1: ನಾಗರಹಾವಿನದ್ದು?
0: ನಾಗರಹಾವಿದು ನಂಗೆ 9 ಮೊಟ್ಟೆ ಸಿಕ್ಕಿತ್ತು, 9 ಕೂಡ ಮರಿಯಾಗಿದೆ.
1: ನೀವು ನೋಡಿದ್ರ ಮರಿ?
0: ನಾವು ಅದ್ರದ್ದು ಕೂಡ ವಿಡಿಯೋ ನಾನು ಹಾಕಿದೆ ನನ್ನ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ.
1: ಇದು ತುಂಬಾ ವಿಶಿಷ್ಟ ಅಲ್ವಾ, ಹಾವನ್ನು ಕಂಡ್ರೆ ಹೆದರುವವರ ಪೈಕಿ ಇಂಥವರು ಇರೋದು ವಿಶೇಷ.
0: ನಾವು ಮನೆಯಲ್ಲಿ ಅದಕ್ಕೆ ಕೃತಕ ಕಾವು ಕೊಡಿಸಿ ಮರಿ ಮಾಡಿದ್ರು, ಮರಿ ಮಾಡಿ ಮತ್ತೆ ಅದನ್ನು ಕಾಡಿಗೆ.
1: ಬಹುಶಃ ನಾವು ನಿಮ್ಮೊಟ್ಟಿಗಿದ್ರೆ ನಮಗೆ ಸಾಧೈರ್ಯ ಬಂದಿತ್ತೇನೋ ಅಲ್ವಾ? ಇನ್ನು ಹಾವುಗಳು ಶೀತ ಹವೆಯನ್ನು ಹೆಚ್ಚು ಬಯಸ್ತವೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಏನಾಗ್ತದೆ ಅಂದ್ರೆ ಹೊರಗೆ ಚಳಿ ಇದ್ದಾಗ ಮನೆ ಒಳಗೆ ಬಂದು ಕುತ್ಕೊಳ್ತವೆ ಹಾವುಗಳು. ಹಾಗೆ ಹೇಳುದುಂಟು ನಾವು, ಬೆಚ್ಚ ಕುತ್ಕೊಂಡಿದ್ದಾವೆ, ಬೆಚ್ಚಗೆ ಕುತ್ಕೊಂಡಿದ್ದಾವೆ ಅಂತ. ಹಾಗೆ ಬರ್ತವೆ, ಅವಕ್ಕೆ ಬಿಸಿ ಬೇಕಾ ಅಥವಾ ಚಳಿ ಬೇಕಾ?
0: ಇಲ್ಲ, ಹಾವುಗಳು ಸಾಮಾನ್ಯ ಅದು ಈ ನಮ್ಮ ಪ್ರಕೃತಿಗೆ ಸಮತೋಲನದಲ್ಲಿ ಇರುದದು. ಈಗ ತುಂಬಾ ಈ ನೀರೆಲ್ಲ ನಿಂತ್ರೆ ಈ ಕೆರೆ ಹಾವುಗಳು, ನಾಗರ ಹಾವುಗಳು, ಹೆಬ್ಬಾವುಗಳೆಲ್ಲ ತುಂಬಾ ನೀರಿದ್ದ ಜಾಗದಲ್ಲಿ ನಿಲ್ಲುವುದು ಕಡಿಮೆ. ಅದಾದಷ್ಟು ಮೇಲೆ ಬಂದು ಅದು ಮಣ್ಣಿನ ಅಡಿಯಲ್ಲಿ ಬಿಲ ಮಾಡಿ ಹೆಗ್ಗಣದು ಬಿಲ ಎಲ್ಲ ಇದ್ರೆ ಆ ಜಾಗದಲ್ಲಿ ಎಲ್ಲ ಹೋಗಿ ಕುತ್ಕೊಳ್ಳೋದು ಜಾಸ್ತಿ ಹಾವುಗಳು. ಮತ್ತೆ ಮನೆ ಒಳಗೆ ಬಂದಿದ್ರೆ ಸಪೋಸ್ ಅದು ಯಾವ್ದಾದ್ರು ಒಂದು ಫೀಡಿಗೆ ಅದಕ್ಕೆ ಆಹಾರ ಯಾವುದು, ಈಗ ಒಂದು ಕಪ್ಪೆಯನ್ನು ಅಟ್ಟಾಡಿಸಿಕೊಂಡು ಬಂದು ಆ ಕಪ್ಪೆ ಸಿಗದೇ ಇದ್ದ ಕಾರಣ ಅದೇ ಜಾಗದಲ್ಲಿ ಎಲ್ಲಾದ್ರೂ ನಿಂತು ಕಾದು ತಿಂದು ಮತ್ತೆ ಹೋಗುವ ಸಾಧ್ಯತೆ ಇರ್ತದೆ ಹಾವುಗಳಲ್ಲಿ. ಮತ್ತೆ ಅದು ಬೆಚ್ಚಗೆ ಬರ್ತದೆ ಅಂದ್ರೆ ಅದಕ್ಕೆ ವೆದರ್ ಫೀಲ್ ಆಗ್ಲಿಕ್ಕೆ ಅದು ಹಾವುಗಳು ಬಂದು ಕುತ್ಕೊಳ್ಳುದು
1: ಇಲ್ಲ,
0: ಅದಕ್ಕೆ ಯಾವ್ದಾದ್ರು ಆಹಾರ ಹುಡುಕಿಕೊಂಡು ಬಂದು ಕೂತಿರುವ ಸಾಧ್ಯತೆ ಇರ್ತದೆ.
1: ಪ್ರಶಾಂತ್ ಹೇಳಿ, ಈಗ ನೀವು ಹಾವುಗಳನ್ನು ರಕ್ಷಣೆ ಮಾಡ್ತೀರಿ, ಏನೆಲ್ಲ ಸಾಧನಗಳನ್ನು ಬಳಸ್ತೀರಾ?
2: ಸಾಧನ ಅಂದ್ರೆ ಸ್ಟಿಕ್ ಬರ್ತದೆ ಅದರದ್ದು,
1: ಕೋಲು,
2: ಕ್ಲಿಪ್ ಎಲ್ಲ ನಾವು ಯೂಸ್ ಮಾಡಲ್ಲ. ಕ್ಲಿಪ್ ಯೂಸ್ ಮಾಡಿದ್ರೆ ಹಾವುಗಳಿಗೆ ತೊಂದರೆ ಆಗ್ತದೆ.
1: ಅದು ಮಾತ್ರ ಹಾಗೆ ಮಾಡಿ ಗೋಣಿಯಲ್ಲಿ ಕಟ್ತೀರಾ?
2: ಅದಂದ್ರೆ ನಮ್ಮ ಸೇಫ್ಟಿಗೆ ಬೇಕಾಗಿ ಯೂಸ್ ಮಾಡುದು. ಮತ್ತೆ ಎಲ್ಲಿಯಾದ್ರೂ ಬೀರದೊಳಗೆ ಎಲ್ಲ ಇದ್ರೆ ಜಸ್ಟ್ ಹೇಳಿದಕ್ಕೆ ಹಾಗೆ ಎಲ್ಲ
1: ಬೇಕಾಗ್ತದೆ,
2: ಹಾಗೆ ಯೂಸ್ ಮಾಡ್ತೇನೆ.
1: ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತೀರಿ? ಒಂದಷ್ಟು ನಿಮಗೂ ರಕ್ಷಣೆ ಬೇಕಲ್ವಾ?
0: ನಾವು ಒಂದು ಈಗ ಒಂದು ಜಾಗಕ್ಕೆ ಹೋಗಿ ನಾಗರ ಹಾವು ಹಿಡಿಯುತ್ತಿದ್ದೇವೆ ನಾವು. ಆ ಹಾವುಗಳನ್ನು ಹಿಡಿಯುವಾಗ ಅಲ್ಲಿ ಒಂದು 15 ಜನ ಫೋಟೋ ಏನಾದರೂ ತೆಗಿತಿದ್ದಾರೆ ಅಂತೇಳಿ ನಾವು ಅವರನ್ನು ನೋಡ್ಲಿಕ್ಕೆ ಆಗುದಿಲ್ಲ.

0: ಅವುಗಳನ್ನೇ ನೋಡ್ತಾ ಇರಬೇಕು. ಯಾಕಂದ್ರೆ ಹಾವುಗಳು
1: ಹೇಗೆ
0: ನಮ್ಮ ಕೈ ಆಚೆ ಬಂದು ನಮ್ಗೆ ಕಚ್ಚಬಹುದು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಅದು ತುಂಬಾ ಸ್ಪೀಡ್ ಇರ್ತದೆ. ಹಾಗೆ ನಾವು ಹಾಗೆ ಯಾರಿಗೂ ಫೋರ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಹಾಗೆ ಏನಾದ್ರೂ ಫೋಟೋಸ್ ಏನಾದ್ರೂ ಬೇಕು ಅಂತ ಹೇಳಿದ್ರೆ ನಾವು ಹೇಗೂ ನಾವು ವಿಡಿಯೋ ನಮ್ಮದೇ ಯಾರಾದ್ರೂ ಇದ್ರೆ ಮಾಡ್ತಾ ಇರ್ತಾರೆ, ನಾವು ಅದರಿಂದಲೇ ತೆಗಿತೇವೆ ಬಿಟ್ಟು.
1: ವಿಡಿಯೋ ಮುಖ್ಯ ಅಲ್ಲ, ನಿಮಗೆ ಹಾವು ರಕ್ಷಿಸುವುದು.
0: ಹಾವು ರಕ್ಷಿಸುವುದು ಹೌದು ಹೌದು. ನಮ್ಗೆ ಡಾಕ್ಯುಮೆಂಟ್ರಿಗೆ ಎಲ್ಲ ಬೇಕಾಗ್ತದೆ, ಯಾಕಂದ್ರೆ ಕೆಲವರು ಕೇಳ್ತಾರೆ ಎಲ್ಲಿ ಸಿಕ್ಕಿದು.
2: ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿಂದೆಲ್ಲ ಕೆಲವು ಬರ್ತದೆ, ಅಂದ್ರೆ
1: ನಿಮ್ಗೆ ಇದಕ್ಕೆ ಕಾನೂನು ಏನಾದ್ರು ಬೇಕಾ?
0: ಇದೆ ನಮ್ಗೆ, ಅಂದ್ರೆ ಈಗ ಸಾಧಾರಣ ನಾವು ಈಗ ಸಂರಕ್ಷಣೆ ಮಾಡುವಲ್ಲಿ ನಮ್ಮದು ಗುರುಗಳಿದ್ದಾರೆ ಗಂಗೇಶ್ ಬೋಳ, ಅಂದ್ರೆ
1: ಅವರು ಲೈಸೆನ್ಸ್ ಮಾಡಿ ಕೊಡ್ತಾರೆ.
0: ಅವರ ಹತ್ರ ಇದೆ ಆಥೋರೈಸ್ಡ್ ಲೈಸೆನ್ಸ್ ಇದೆ, ಅಂದ್ರೆ ಅವರ ಅಂಡರ್ ಅಲ್ಲಿ ನಾವು ಬಂದುದ್ರಿಂದ ನಮ್ಗೇನು ತೊಂದ್ರೆ ಇಲ್ಲ. ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನಮ್ಮದು ಸಾಧಾರಣ ಮಟ್ಟಿಗೆ ಪರಿಚಯ ಉಂಟು ಅಂತೇಳಿ ನನ್ನ ಅನುಭವ.
1: ಹಾಗೆ
0: ಅರಣ್ಯ ಇಲಾಖೆಯವರೆಲ್ಲ ಪರಿಚಯ ಇದ್ದಾರೆ ನಮ್ಗೆ, ಅಂದ್ರೆ ಅವರೇ ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ಅವರ ಕೇರ್ ಆಫ್ ಅಲ್ಲಿ ಅವರೀಗ ದೂರ ಇದ್ರೆ ಏನಾದ್ರೂ ಹಾವು ಹಿಡಿಲಿಕ್ಕೆ ಬಂದ್ರೆ ಅವ್ರು ನಮ್ಮ ಹತ್ರ ಹೇಳ್ತಾರೆ, ನಾವು ಹೋಗ್ತೇವೆ ಸಂರಕ್ಷಿಸ್ತೇವೆ.
1: ಈಗ ನೀವಿಬ್ರು ಇಲ್ಲಿಗೆ ಬಂದ್ರಿ ನಮ್ಮ ಸ್ಟುಡಿಯೋಗೆ, ಬರುವ ಮೊದಲು ಬರ್ತಾ ದಾರಿಯಲ್ಲಿ ಒಂದು
0: ಬಾವಿಗೆ ಬಿದ್ದ ಒಂದು ಹೆಬ್ಬಾವಿದು ಮರಿ.
1: ಮೇಡಮ್ ಬರ್ತಾ ಇದ್ದೇವೆ, ಬಾವಿಗೆ ಒಂದು ಹಾವು ಬಿದ್ದಿದೆ, ಹಿಡಿದು ಬರ್ತೇವೆ ಅಂತ ಹೇಳಿದ್ರಿ.
0: ಹೌದು.
1: ಹೇಗೆ ಹಿಡಿದ್ರಿ
0: ಅದು? ಅಂದ್ರೆ ಈಗ ನಾವು ಬರುವಾಗ ಆಕ್ಚುಲಿ ಅವರು ಬಾವಿ ಒಳಗಡೆ ಉಂಟು ಅಂತ ಹೇಳಿದ್ರು, ಆದ್ರೆ ಇದು ಬಾವಿ ಒಳಗಡೆನೆ, ಆದ್ರೆ ಪಂಪ್ ಇದು ಪೈಪ್ ಇತ್ತು ಅದಕ್ಕೆ ಅದರಲ್ಲಿ ಕೂತ್ಕೊಂಡಿತ್ತು. ಹಾಗೆ ಮತ್ತೆ ಬಾವಿ ಕೂಡ ಸ್ವಲ್ಪ ಸಣ್ಣದಿತ್ತು, ಅಲ್ಲಿಂದಲೇ ಕೈಯಿಂದ ತೆಗೆದು ಮತ್ತೆ ಡಬ್ಬದಲ್ಲಿ.
1: ಸಾಮಾನ್ಯ ಯಾವ್ಯಾವ ಕಡೆಯಿಂದೆಲ್ಲ ನೀವು ಹಾವುಗಳನ್ನು ತೆಗೆದ್ರೆ, ಅಂದ್ರೆ ಹಾವುಗಳು ಎಲ್ಲೆಲ್ಲ ಕೂತಿರ್ತವೆ, ಎಲ್ಲಿಂದೆಲ್ಲ ನಿಮಗೆ ರಕ್ಷಿಸಿ?
0: ನೋಡಿ, ನಮ್ಗೆ ಮಂಗಳೂರಲ್ಲಿ ಈಗ ದಕ್ಕೆ ಸೈಡ್ ಅಲ್ಲೆಲ್ಲ ತುಂಬಾ ಹಾವುಗಳು ಬಲೆಗೆ ಸಿಕ್ಕಿಕೊಂಡಿರ್ತವೆ. ಹೆಬ್ಬಾವು ಆಗಿರ್ಬೋದು, ನಾಗರ ಹಾವು, ಆಮೇಲೆ ಕನ್ನಡಿ ಹಾವು, ಮೀನಿನ ಬಲೆಗೆ ಸಿಕ್ಕಿಕೊಂಡಿರ್ತದೆ. ಆಗ ಅವರು ನಮ್ಗೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ, ನಾವು ಹೋಗಿ ಅದನ್ನು ರಕ್ಷಣೆ ಮಾಡ್ತೇವೆ. ಮತ್ತೆ ಅದಕ್ಕೆ ಏನಾದ್ರೂ ಏಟ್ ಆಗಿದ್ರೆ ಅದಕ್ಕೆ ಮದ್ದೆಲ್ಲ ಹಾಕಿ ನಾವು ಸ್ವಲ್ಪ ದಿವಸ ಅದು ರಿಕವರಿ ಆದ್ಮೇಲೆ ಅದನ್ನು ಕಾಡಿಗೆ ರಿಲೀಸ್ ಮಾಡುವ ಕ್ರಮವನ್ನು ನಾವು.
1: ಸಣ್ಣ ಏಟ್ ಆದ್ರೆ ಬದುಕಬಹುದು, ಬಹುಶಃ ದೊಡ್ಡ ಏಟ್ ಆದ್ರೆ.
0: ಅಂದ್ರೆ ಹಾವುಗಳದ್ದು ಸ್ಕಿನ್ ತುಂಬಾ ಸ್ವೀಟ್, ಅಂದ್ರೆ ಇರುವೆ ಬರುದು ಜಾಸ್ತಿ ಹಾವುಗಳಿಗೆ. ಹಾಗೆ ಈ ಹಾವುಗಳಿಗೆ ಕೈಕಾಲಿಲ್ಲದ ಕಾರಣ ಈಗ ಒಂದು ಇರುವೆ ಕಚ್ಚಿದ್ರೆ, ಒಂದಲ್ಲ ಒಂದು 100-200 ಇರುವೆ ಕಚ್ಚಿದ್ರೆ ಹಾವುಗಳು ಎಷ್ಟು ಗಂಟೆಯಲ್ಲಿ ಹಾವು ಕಾಲಿ ಮುಳ್ಳುಗಳೇ ಉಳಿಯುವ ಸಾಧ್ಯತೆ ಇರ್ತದೆ. ಅಷ್ಟು ಬೇಗ ಫಾಸ್ಟ್ ಇಂತ ಬರ್ತದೆ ಇರುವೆಗಳು. ಇದು ನಮ್ಗೆ ಕೂಡ ಆಗಿದೆ ಎಕ್ಸ್ಪೀರಿಯನ್ಸ್.
1: ತುಂಬಾ ಮೃದು,
0: ತುಂಬಾ ಮೃದು, ಮತ್ತೆ ಅದು ಇರುವೆಗಳು ಒಂದು ದೊಡ್ಡ ದೊಡ್ಡ ಇರುವೆಗಳು ಮತ್ತೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿಡುದೇ ಇಲ್ಲ, ಮತ್ತೆ ಹಾವೇ ಸೋತ್ ಹೋಗ್ಬೇಕು ಹಾಗೆ ಇರ್ತದೆ. ಅದಕ್ಕೆ ಅದನ್ನೆಲ್ಲ ನಾವು ಸೇಫ್ಟಿ ಮಾಡ್ಬೇಕಾಗ್ತದೆ. ಡೈರೆಕ್ಟ್ ನಾವು ಕೂಡ ಕಾಡಿಗೆ ಬಿಟ್ರೆ ಆ ಕಾಡಲ್ಲಿ ಕೂಡ ಹಾಗೇನಾಗುವ ಸಾಧ್ಯತೆ ಇರ್ತದೆ.
1: ಮತ್ತೆ ಇನ್ನೊಂದು ಅದೇನೋ ಒಂದು ಕೋಲು ಏನು ಹೇಳಿ ಒಂದು ಕ್ಲಿಪ್ ಉಪಯೋಗಿಸ್ತಾರೆ.
0: ಆ ಒಂದು ಕ್ಲಿಪ್ ಅನ್ನು ಈಗ ಸಾಧಾರಣ ಆನ್ಲೈನ್ ಅಲ್ಲೆಲ್ಲ ಸಿಗ್ತದೆ, ಅದು ಈ ಕಟ್ಟಿಂಗ್ ಪ್ಲೇಯರ್ ತರ ಇರ್ತದೆ ಕ್ಲಿಪ್. ಅದನ್ನು ಯೂಸ್ ಮಾಡಬಾರ್ದಂದ್ರೆ ಹಾವಿದು ಎಲುಬು ತುಂಬಾ ಸೆನ್ಸಿಟಿವ್ ಇರ್ತದೆ, ಮೃದು ತುಂಬಾ. ಈಗ ಅದರಲ್ಲಿ ನಾವು ಕ್ಲಿಪ್ ಮಾಡುವಾಗ ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಮಾಡ್ತಾರೆ ಈ ಫ್ಲಾಟ್ ಅಲ್ಲೆಲ್ಲ ಇರುವಾಗ, ಅವರಿಗೆ ಅಂದಾಜು ಕೂಡ ಇರುವುದಿಲ್ಲ
1: ಎಲ್ಲಿ ಹಿಡಿಬೇಕು,
0: ಎಲ್ಲಿ ಹಿಡಿಬೇಕು, ಹೇಗೆ ಹಿಡಿಬೇಕು ಅಂತೇಳಿ. ಅವ್ರು ಫುಲ್ ಟೈಟ್ ಒತ್ತುವಾಗ ಈ ಹಾವು ತಿರುಗುವಾಗ ಅದರದು ಬೋನ್ ಕಟ್ ಆಗುವ ಸಾಧ್ಯತೆ ಇರ್ತದೆ.
1: ಅದು ಹೆದರಿ ಹೊಡೆಚಾಡ್ತದೆ.
0: ಹೆದರಿ ಅದು ತಿರುಗಾಡುವಾಗ ಅದರದು ಬೋನ್ ಕಟ್ ಆಗಿ ಅದು ಒಂದು ವಾರನ ಒಂದು 4-5 ದಿನದಲ್ಲಿ ಸಾಯುವ ಸಾಧ್ಯತೆ ಇರ್ತದೆ. ಅಂದ್ರೆ ಅವರಿಗೆ ಕೂಡ ಗೊತ್ತಿರೋ, ಅವರು ಆನ್ಲೈನ್ ಅಲ್ಲಿ ಸಿಗ್ತದೆ ಅಂತ ಹೇಳಿ ಸರಿಸಿ.
1: ಹಾವುಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಜ್ಞಾನವನ್ನು ಪಡ್ಕೊಳ್ಳೋದು ಬೇಕೇ ಬೇಕು, ಯಾಕೆಂದ್ರೆ ನಮ್ಮ ಪರಿಸರಕ್ಕೆ ಎಲ್ಲಾ ಪ್ರಾಣಿಗಳ ಹಾಗೆ ಹಾವುಗಳು ಕೂಡ ತುಂಬಾ ಉಪಯುಕ್ತ, ಬೇಕೇ ಬೇಕು. ಹಾಗಾಗಿ ಅವುಗಳ ರಕ್ಷಣೆ ಕೂಡ ಎಲ್ಲರ ಕರ್ತವ್ಯ ಅಲ್ವಾ. ಈಗ ಹಾವು ಹಿಡಿಯುವಾಗ ನಿಮಗೇನು ವಿಷದ ಹಾವು ಒಂದು ಕಚ್ಚಿ ಬಿಟ್ಟಿತ್ತು ಅಂತ ಇಟ್ಟುಕೊಳ್ಳಿ, ಏನ್ ಮಾಡ್ತೀರಿ ಮುಂಜಾಗ್ರತಾ ಕ್ರಮವಾಗಿ?
0: ಸಿಟಿಯಲ್ಲಿ ಇರೋದ್ರಿಂದ ನಾವು ಆದಷ್ಟು ನಾವು ಹಾಸ್ಪಿಟಲ್ಗೆ ಹೋಗುದು ಬೆಟರ್. ಹಾಸ್ಪಿಟಲ್ ಅಂದ್ರೆ ಈಗ ನಮ್ಗೇನು ತುಂಬಾ ದೂರ ಏನಿಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ ಅಲ್ಲೂ ಕೂಡ ಆಂಟಿವೆನಮ್ ಸಿಗ್ತದೆ. ಹಾಗೆ ಅದು ಮತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ.
1: ಹಾವು ಕಚ್ಚಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆ ಕಚ್ಚಿದ ಜಾಗೆಯಿಂದ ಮೇಲೆ ಹೃದಯಕ್ಕೆ ರಕ್ತ ಹರಿಯದ ಹಾಗೆ ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳ್ತಾರೆ, ಸರಿಯಾದ
0: ಇಲ್ಲ ಅಂದ್ರೆ ತುಂಬಾ ಗಟ್ಟಿ ಕಟ್ಟಬಾರ್ದು. ಈಗ ಕಟ್ತಿದ್ರ ಅಂದ್ರೆ ಈಗ ತುಂಬಾ ದೂರ ಡಿಸ್ಟೆನ್ಸ್ ಇದ್ರೆ, ಈಗ ಒಂದು ಸಾಧಾರಣ ಬೆಳ್ತಂಗಡಿ ಆ ಕಡೆಯಿಂದೆಲ್ಲ ತರಬೇಕಾದ್ರೆ 1-2 ಗಂಟೆ ಟೈಮ್ ಇರ್ತದೆ. ಹಾವು ಕಚ್ಚಿದ್ರೆ 2 ಗಂಟೆ ತನಕ ಟೈಮ್ ಇರ್ತದೆ, ಅದ್ರ ಒಳಗಡೆ ಅದ್ರದ್ದು ಚಿಕಿತ್ಸೆ ಸ್ಟಾರ್ಟ್ ಆಗ್ಬೇಕು.
1: ಈಗ ಪ್ರತಿ ಊರುಗಳಲ್ಲಿ ಅದಕ್ಕೆ ಬೇಕಂತ ಚಿಕಿತ್ಸೆ ದೊರೆಯುವುದಿಲ್ವಾ?
2: ಅಷ್ಟು ಇರಲ್ಲ,
1: ಪ್ರಾಥಮಿಕ ಚಿಕಿತ್ಸೆ ಏನಾದ್ರೂ
2: ಸಿಗುತ್ತೆ.
0: ಯಾಕಂದ್ರೆ ಇದು ನನ್ನ ಅನುಭವದಲ್ಲಿ ಹೇಳುದು, ಈ ಸಲ ಕೂಡ ಒಂದು ಬೆಳ್ತಂಗಡಿಯಲ್ಲಿ ಒಬ್ಬರಿಗೆ ತೋಟದ ಪಂಪ್ ಆಫ್ ಮಾಡ್ಲಿಕ್ಕೆ ಹೋಗುವಾಗ ಸಂಜೆ ಹೊತ್ತಲ್ಲಿ ರಾತ್ರಿ ಹೊತ್ತು ಕನ್ನಡಿ ಹಾವು

0: ಕಚ್ಚಿಬಿಡ್ತು. ಅದು ಇವರಿಗೆ ಕಚ್ಚಿತು, ಇವರು ಅದನ್ನು ಹಿಡಿದ್ರು. ಇವರಿಗೆ ಗೊತ್ತಾಗ್ಲಿಲ್ಲ ಯಾವ ಹಾವು ಅಂತೇಳಿ. ಪುನಃ ಅದು ಇವರಿಗೆ ಒಂದೆರಡು ಮೂರು ಜಾಗದಲ್ಲಿ ಕಚ್ಚಿಬಿಡ್ತು. ಹಾಗೆ ಅವರು ಅದನ್ನು ಇಟ್ಕೊಂಡು ಬಂದಿದ್ದಾರೆ ಮನೆಗೆ ಹಾವನ್ನು. ಹಾವನ್ನು ಇಟ್ಕೊಂಡು ಬಂದು ಮತ್ತೆ ಅವರನ್ನು ಅದು ಹಾವನ್ನು ಕೊಂದ್ರು. ಯಾಕಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ಮಾಡುವಾಗ ಹಾವುಗಳು ಯಾವುದು ಅಂತ ಕೇಳ್ತಾರೆ ಹಾಸ್ಪಿಟಲ್ ಅಲ್ಲಿ. ಬಹುಶಃ ಅದಕ್ಕೆ ಆಗಿರ್ಬೋದು. ಹಾವುಗಳನ್ನು ಕೊಂದಿದ್ದಾರೆ, ಹಾವುಗಳನ್ನು ಕೂಡ ತಂದಿದ್ದಾರೆ ಹಾವನ್ನು ಕೂಡ ಇಲ್ಲಿಗೆ. ಅವರು ಸಾಧಾರಣ ಒಂದು 12 ಗಂಟೆಗೆ ಇಲ್ಲಿ ಬಂದಿದ್ದಾರೆ ಹಾಸ್ಪಿಟಲ್ಗೆ.
1: ಬೆಳಿಗ್ಗೆ ಮತ್ತೆ ಹೊತ್ತಿಗೆ ಕಚ್ಚಿತ್ತು,
0: ಸಂಜೆ 8 ಗಂಟೆ ಹೊತ್ತಿಗೆ ಕಚ್ಚಿ.

0: ಬಂದಿದ್ದಾರೆ ಅವನು ಕೂಡ ಇಲ್ಲಿ. ಅವರು ಸಾಧಾರಣ ಒಂದು 12 ಗಂಟೆಗೆ ಇಲ್ಲಿ ಬಂದಿದ್ದಾರೆ ಹಾಸ್ಪಿಟಲ್ ಗೆ.
1: ಬೆಳಿಗ್ಗೆ ಹೊತ್ತಿಗೆ ಕಚ್ಚಿತ್ತು?
0: ಸಂಜೆ 8 ಗಂಟೆ ಹೊತ್ತಿಗೆ ಕಚ್ಚಿದೆ. ಮತ್ತೆ ಇವರು 10:30 ಗಂಟೆಗೂ ಹಾಸ್ಪಿಟಲ್ ಗೆ ಬಂದಿದ್ದಾರೆ.
1: ಚಿಕಿತ್ಸೆ ಫಲಕಾರಿ ಆಯ್ತಾ?
0: ಆಮೇಲೆ ಅವರು ಸಾಧಾರಣ ತುಂಬಾ ಸೀರಿಯಸ್ ಇದ್ರು, ರಿಕವರಿ ಆದ್ರು. ಈಗ ಅವರಿಗೆ ಆಯುರ್ವೇದಿಕ್ ಬದ್ದಾಗ್ತಾ ಇದೆ.
1: ಈ ಕೆಲವು ಜಾತಿಯ ಹಾವುಗಳು ಕಚ್ಚಿದ್ರೆ ಉಂಟಲ್ಲ ವಿಷದ ಹಾವುಗಳು, ಅದು ಅಲ್ಲೇ ನಮ್ಮ ಚರ್ಮದ ಭಾಗ ಕೊಳೆಯುತ್ತದೆ, ಮತ್ತೆ ಯಾವತ್ತಿಗೂ ಗುಣ ಆಗುದಿಲ್ಲ ಅಂತ ಒಂದು ಕಲ್ಪನೆ ಇದೆ. ಸರಿ, ಅದು
2: ಗುಣ ಕೆಲವೊಬ್ರು ಗುಣ ಆಗ್ತಾರೆ, ಯಾಕಂದ್ರೆ ಶುಗರ್ ಎಲ್ಲ ಇರುವವರು ತುಂಬಾ ಲೇಟ್ ಆಗಿ ರಿಕವರಿ ಆಗುದು.
1: ಅಲ್ಲ, ಅದು ಯಾವ್ದು ನಿರ್ದಿಷ್ಟ ಒಂದು ಹಾವು ಕಚ್ಚಿದ?
0: ನಾಗರ ಹಾವು ಅದು ಕಚ್ಚಿದ್ರೆ ಅದು ನಮ್ಮ ನರದ ಮುಖಾಂತರ ಬ್ಲಡ್ ಕ್ಲಾಟ್ ಆಗ್ತಾ ಹೋಗುದು. ಆ ಹಾವುಗಳಲ್ಲಿ ಸಾಯುವ ಸಾಧ್ಯತೆ ಜಾಸ್ತಿ ಇರ್ತದೆ
1: ಮನುಷ್ಯರು.
0: ನಾಗರ ಹಾವಾಗ್ಲಿ ಇಲ್ಲದಿದ್ರೆ ಕಟ್ಟು ಹಾವು, ಆ ಹಾವುಗಳಲ್ಲಿ ಸಾಯುವ ಪರಿಸ್ಥಿತಿ ಜಾಸ್ತಿ ಇರ್ತದೆ. ಈ ಕನ್ನಡಿ ಹಾವುಗಳಲ್ಲಿ ಸಾಯ್ತಾರೆ, ಸಾಯಲಿಲ್ಲ ಅಂತ ಹೇಳಿಲ್ಲ, ಆದ್ರೆ ಕನ್ನಡಿ ಹಾವುಗಳು ಕೊಳೆತಾ ಬರುತ್ತೆ. ಕೊಳೆಯುವುದಂದ್ರೆ ಅದು ಗ್ಯಾಂಗ್ರೀನ್ ಆಗುದು ಜಾಸ್ತಿ ಈ ಹಾವುಗಳಲ್ಲಿ. ಒಂದು ಕಚ್ಚಿದ್ರೆ ಮತ್ತೆ ನಾವು ಈ ಟೈಟ್ ಕಟ್ಟಬಾರ್ದು ಹೇಳಿದ್ದು ಕೂಡ ಅದಕ್ಕೆ. ಈಗ ಒಂದು ಕೈಗೆ ಕಚ್ಚಿತು ಅಂತ ಹೇಳಿ 1 ಫೀಟ್ ದೂರದಲ್ಲಿ ಟೈಟ್ ಕಟ್ಟಿದ್ರೆ ಆ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗದಿರುವಾಗ ಅಷ್ಟು ಕೈಯನ್ನು ಕಡಿಯುವ ಸಾಧ್ಯತೆ ಕೂಡ ಇರ್ಬೋದು. ಅಷ್ಟು ಜಾಗದಲ್ಲಿ ಫುಲ್ ಗ್ಯಾಂಗ್ರೀನ್ ಆಗಿ ಮತ್ತೆ ಫುಲ್ ಅದು ಇಡೀ ಕೈಯೇ ಕೊಳ್ತೋಗ್ತದೆ.
1: ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ತಿಳ್ಕೊಂಡಿರ್ಬೇಕಾಗ್ತದೆ ಅಲ್ವಾ? ಈಗ ಹಾವುಗಳ ರಕ್ಷಣೆ ಬಗ್ಗೆ ಮಾತಾಡಿದ್ರಿ, ಈಗ ನಿಮ್ಗೆ ಏನಾದ್ರೂ ಹಾವು ಕಚ್ಚಿತ ಸಂಕಷ್ಟ ಬಂತು ಅಂದ್ರೆ ನಿಮ್ ವಿಮೆ ಏನಾದ್ರೂ ಇದೆ ನಿಮ್ಮಲ್ಲಿ? ಇನ್ಸೂರೆನ್ಸ್
0: ಇಲ್ಲ, ನಮ್ಮದು ಪರ್ಸನಲ್ ಆಗಿ ಉಂಟು.
1: ಇದಕ್ಕೆ ವಿಶೇಷವಾದಿಲ್ಲ,
0: ವಿಶೇಷವಾದ ಯಾವ್ದಿಲ್ಲ
1: ಸರ್ಕಾರದಿಂದ ಅಥವಾ ಅರಣ್ಯ ಇಲಾಖೆಯಿಂದ ಏನಾದ್ರೂ?
0: ಇಲ್ಲ, ಅಂದ್ರೆ ಈಗ ಮಾಡಬಹುದಾ ಏನೋ ಗೊತ್ತಿಲ್ಲ ನಮ್ಗೆ ಕೂಡ, ಆದ್ರೆ ಇಷ್ಟರವರೆಗೆ ಇರ್ಲಿಲ್ಲ.
1: ನಿಮ್ಮನ್ನು ನೀವು ಹಾವು ಹಿಡಿಯುವವರು ಅಂತ ಸುಮಾರು ಮಂದಿಗೆ ಗೊತ್ತಿರ್ತದೆ, ಊರಗ ರಕ್ಷಕರು ಅಂತ. ಅವ್ರು ನಿಮ್ಮನ್ನು ನೋಡುವ ಬಗ್ಗೆ ಹೇಗೆ?
0: ಇಲ್ಲ, ನಾವಂದ್ರೆ ಈಗ ಉರಗ ರಕ್ಷಕರು ಅಂತ ಹೇಳಿದ್ರೆ ಈಗ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ ತುಂಬಾ ಜನ. ಅಂದ್ರೆ ನಾವು ಮಾಡುವ ಕೆಲಸ ಇದು ನಮಗೋಸ್ಕರ ಅಲ್ಲ, ಇತರರಿಗೋಸ್ಕರ, ಉಪಕಾರಕ್ಕೋಸ್ಕರ ನಾವು ಮಾಡುದು ಈ ಕೆಲಸವನ್ನು. ಮರಿಯ ಇಡುವ ಟೈಮ್ ಅಲ್ಲಿ
1: ಮಳೆಗಾಲ
0: ಮರಿಯಾಗುವ ಟೈಮ್ ಎಲ್ಲ ಹಾವುಗಳದ್ದು. ಸಣ್ಣದಿರುವಾಗ ಈ ಹೆಬ್ಬಾವಿದು ಮರಿ ಸ್ವಲ್ಪ ಈ ಬಟ್ಟೆ ಹರಿದ ರೀತಿಯಲ್ಲಿ ಇರ್ತದೆ, ಪ್ಯಾಚಸ್ ಇರ್ತದೆ ಮರಿಗಳಲ್ಲಿ. ಒಂದು ಪರ್ಫೆಕ್ಟ್ ಆಗಿ ಡಿಸೈನ್ ಇರುವುದಿಲ್ಲ, ಪ್ಯಾಚಸ್ ಬರ್ತದೆ. ಮತ್ತೆ ತಲೆ ಮೇಲೆ ಅಲ್ಲಿ ಒಂದು ನಾಮ ಇರ್ತದೆ ತಲೆ ಮೇಲೆ. ರಸಲ್ ವೈಪರ್ ಅಲ್ಲಿ ಕನ್ನಡಿ ಹಾವಲ್ಲಿ ಅದು ನೋಡುವಾಗ್ಲಿ ಒಂದು ತುಂಬಾ ಖುಷಿ ಆಗ್ತದೆ. ಅದು ಕಲರ್ ಅಷ್ಟು ಚಂದ, ಯಾವುದೇ ಹಾಲು ಆಗ್ಲಿ ಯಾವುದೇ ವಸ್ತುವನ್ನು ಕುಡಿಸುವ ಇಲ್ಲ, ತಪ್ಪು ಅದು. ಈಗ ಜೀವಂತ ಹಾವುಗಳು ಹಾಲು ಕುಡಿದ್ರು, ಹಾಲು ಕುಡಿಸಿದ್ರು ಅದು ಹಾವುಗಳು ಸಾಯುವ ಸಾಧ್ಯತೆ ಇರ್ತದೆ. ಹುಳ ಆಗಿ ಅದರ ಹೊಟ್ಟೆ ಭಾಗದಲ್ಲಿ ಹುಳ ಆಗಿ ಮತ್ತೆ ಅದು ಗ್ಯಾಂಗ್ರೀನ್ ಆಗಿ ಹಾಗೆ ಸಾಯುವ.
1: ಆತರ ಮಾಡ್ಲೇಬಾರ್ದು. ಗೌತಮ್, ಈಗ ಹಾವುಗಳ ಮಿಲನ ಮತ್ತೆ ಆಮೇಲೆ ಅವುಗಳು ಮೊಟ್ಟೆ ಇಡೋದು, ಮರಿ ಹೊರಗೆ ಬರುದು, ಇದೆಲ್ಲ ಹಾವಿನ ಬಗ್ಗೆ ತಿಳ್ಕೊಂಡವರಿಗೆ ಹೆಚ್ಚು ಗೊತ್ತಿರೋದು.
0: ಸಾಧಾರಣ ಹಾವುಗಳು ಡಿಸೆಂಬರ್ ನಿಂದ ಜನವರಿ ಫೆಬ್ರವರಿ ಮಾರ್ಚ್ ತನಕ ಮಿಲನದ ಸಮಯ ಹಾವುಗಳದು. ಆ ಟೈಮಲ್ಲಿ ಎಲ್ಲ ನಮ್ಗೆ ದೊಡ್ಡ ದೊಡ್ಡ ನಾಗರ ಹಾವು ಈ ಇರ್ತಳೆ ಹಾವು. ಡಿಸೆಂಬರ್ ನಿಂದ ಒಂದು ಫೆಬ್ರವರಿ ತನಕ ಹಾವುಗಳ ಮಿಲನದ ಸಮಯ, ಫೆಬ್ರವರಿ ಮಾರ್ಚ್. ಮಾರ್ಚ್ ನಂತರ ಅದು ಮೊಟ್ಟೆ ಇಡ್ಲಿಕ್ಕೆ ಕುತ್ಕೊಳ್ತವೆ ಹಾವುಗಳು. ಆಮೇಲೆ ಮೊಟ್ಟೆ ಇಟ್ಟು ಮೇ ಎಂಡ್ ಹೊತ್ತಿಗೆ ಮೊಟ್ಟೆಯಿಂದ ಮರಿಗಳು ಹೊರ ಬರ್ತವೆ. ಮೇ ಜೂನ್ ಜುಲೈ ಈ 3 ತಿಂಗಳಲ್ಲಿ ತುಂಬಾ ಜಾಗ್ರತೆ ಮಾಡ್ಬೇಕು ನಾವು.
1: ಹಾವುಗಳು ಈ ಸಣ್ಣ ಸಣ್ಣ ಪ್ರಾಣಿಗಳನ್ನು ಹಿಡಿದು ತಿಂತವೆ ಅಲ್ವಾ ಹಾವುಗಳು, ಮೊಟ್ಟೆಗಳನ್ನು ಪ್ರಾಣಿಗಳನ್ನು. ಈ ಹೆಬ್ಬಾವಿನಂತದ್ದು ಮಾತ್ರ
0: ನಾಯಿ ಮರಿ, ಬೆಕ್ಕು ಮರಿ, ಆಮೇಲೆ ಮನುಷ್ಯನನ್ನು ತಿಂದ ಇಷ್ಟ್ರಿ ಇಲ್ಲ. ಹೊರಗಿನ ವಿಡಿಯೋಗಳನ್ನು ಈಗೆಲ್ಲ ಹಾಕಿ ಹೇಳ್ಬೋದು, ಯಾಕಂದ್ರೆ ಹೆಬ್ಬಾವು ಒಂದು 18 ಫೀಟ್ ಉದ್ದ ಆಗ್ಬೋದು, ಅಷ್ಟು ತೋರೆ ಇರ್ಬೋದು. ಆದ್ರೆ ಮನುಷ್ಯನನ್ನು ಕಚ್ಚಿದೆ ತುಂಬಾ ಸಲ, ನುಂಗಿದು ಗೊತ್ತಿಲ್ಲ. ಮತ್ತೆ ಅದನ್ನು ಅದೇ ಹೇಳುದು, ಮತ್ತೆ ಹಾವುಗಳಿಗೆ ನೋವು ಮಾಡ್ಲಿಕ್ಕೆ ಹೋಗ್ಬೇಡಿ, ಹೊಡಿಲಿಕ್ಕೆ ಹೋಗ್ಬೇಡಿ. ಅದು ಯಾವುದೇ ರಸಲ್ ವೈಪರ್ಸ್ ಆಗಿರ್ಲಿ, ಈಗ ಈ ರಸಲ್ ವೈಪರ್ಸ್ ಇದು ಸಂತಾನವೇ ಕಡಿಮೆ ಆಗಿ ಹೋಗಿದೆ, ಕೊಂದಾಗ್ತಿದ್ರು. ಅದು
1: ಮನುಷ್ಯರ ಹಾಗೆ ಪ್ರಾಣಿಗಳಿಗೂ ಬದುಕುವ ಸ್ವಾತಂತ್ರ್ಯ ಇದೆ.
0: ಇದೆ, ಇದೆ, ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ನಾವು ಅದನ್ನು ಯಾವುದನ್ನು ಕೊಲ್ಬಾರ್ದು. ನಾವು ಬೇಕಿದ್ರೆ ಆ ಹಾವು ಈಗ ನಮ್ಮ ಮನೆ ಹತ್ತಿರ ಬರೋದು ಅಂತ ಹೇಳಿದ್ರೆ ಯಾರಾದ್ರೂ ಹತ್ತಿರದ ಸಂರಕ್ಷಕರಿಗೆ ಅರಣ್ಯ ಇಲಾಖೆಗೆ ತಿಳಿಸಿ. ಇಲ್ಲದಿದ್ರೆ ಸಾಧ್ಯವಾದ್ರೆ ಈಗ ನಾನ್ ವೆನಮಸ್ ಹಾವುಗಳೆಲ್ಲ ಆದ್ರೆ ಓಡಿಸ್ಲಿಕ್ಕೆ ಆಗುದಾದ್ರೆ ಅಲ್ಲಿಂದ ಸ್ವಲ್ಪ ಓಡಿಸಿ. ಅದ್ರಷ್ಟಕ್ಕೆ ತಿರುಗಾಡ್ತಾ ಇರ್ತದೆ ಹಾವುಗಳು, ಅದು ಹಸಿವಿಗೆ ಮಾತ್ರ ಬರುದು ತಿನ್ಲಿಕ್ಕೆ ಅಂತ ಹೇಳಿ. ಮತ್ತೆ ಯಾರನ್ನು ಕಚ್ಚಲಿಕ್ಕೆ ಇಂಟೆನ್ಷನ್ ಇಟ್ಟು ಬರುದಿಲ್ಲ ಹಾವುಗಳು.
1: ಹಾವುಗಳ ಬಗ್ಗೆ ಭಯ ಪಡಬೇಡಿ ಅಲ್ವಾ, ಜಾಗ್ರತೆ ವಹಿಸಿ ಮತ್ತು ಅವುಗಳಿಗೆ ಉಪದ್ರ ಕೊಡಬೇಡಿ. ಇದು 3 ನಿಮ್ಮ ಸಂದೇಶ. ಹಾವು ಹಿಡಿಯುವಂತ ನಿಮ್ಮ ಈ ಪ್ರವೃತ್ತಿ, ಈ ಹವ್ಯಾಸ ತುಂಬಾ ಆಸಕ್ತಿದಾಯಕ, ಹಾಗೆ ಒಂದು ತರ ಅಚ್ಚರಿ ಕೂಡ. ಮಳೆಗಾಲದಲ್ಲಿ ಉರಗಗಳ ಕುರಿತಾಗಿ ವಿಶೇಷ ಜಾಗ್ರತೆ ವಹಿಸಬೇಕು ಎನ್ನುತ್ತಾ ನಮ್ಮ ಪರಿಸರದ ಸುತ್ತಮುತ್ತ ನಮ್ಮ ಜೊತೆಯಾಗಿ ಬದುಕುವ ಹಾವುಗಳ ಕುರಿತು ಒಂದಷ್ಟು ಕಾಳಜಿ ಅನುಕಂಪವನ್ನು ನಾವು ತೋರಿಸಬೇಕಾದದ್ದು ಮುಖ್ಯ ಎನ್ನುವುದನ್ನು ಈ ಮಾತುಕತೆಯಲ್ಲಿ ವ್ಯಕ್ತಪಡಿಸಿದ್ದೀರಿ. ಗೌತಮ್ ಹಾಗೂ ಪ್ರಶಾಂತ್, ನಿಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.

ಇದುವರೆಗೆ ಮಳೆಗಾಲದಲ್ಲಿ ಉರಗ ಜಾಗೃತಿ ಈ ಕುರಿತು ಗೌತಮ್ ಹಾಗೂ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಾವಿತ್ರಿ ಪೂರ್ಣಚಂದ್ರ. ಇದಾಗಿತ್ತು ಇಂದಿನ ಕೃಷಿರಂಗ. ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಉಡುಗೊರೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
2: ಲೋಕದ ಅರಿವಿನ ಇರವನ್ನು ತೆರೆದು ತೋರಿಸುತ್ತಾ ತನ್ನ ಅನಂತ ಕಿರಣಗಳ ಮೂಲಕವಾಗಿ ಅನಂತ ಸಂದೇಶವನ್ನು ಕೊಡುತ್ತಿರುವ ತ್ರಿಮೂರ್ತ್ಯಾತ್ಮಕನಾದಂತಹ ಭಗವಾನ್ ಸೂರ್ಯನಾರಾಯಣನ ವಂಶ ನಮ್ಮದು. ಧಿಯೋಯೋನ ಪ್ರಚೋದಯಾತ ಎನ್ನುವ ವೈದಿಕವಾದ ಉನ್ನತೋನ್ನತವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರ. ಅದಕ್ಕೆ ಅಧಿಷ್ಠಾತೃವಾದವನು ನಮ್ಮ ವಂಶದ ಮೂಲ ಪುರುಷ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
1: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
4: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆಕಾಶವಾಣಿ ಮಂಗಳೂರು. ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು.
1: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.
0: ಈಗ ಕೇಳಿ ಕಣ್ಣಿನ ಆರೋಗ್ಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್.

0: ಇಲ್ಲಿನ ಕನ್ಸಲ್ಟೆಂಟ್ ಆಪ್ಥಾಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಎಂ ವಸಂತ್ ಪೈ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ.
0: ಡಾಕ್ಟರ್, ಈಗ ನಾವು ಹೇಳ್ತೇವೆ ದೃಷ್ಟಿ ಅನ್ನುವಂಥದ್ದು ಅಮೂಲ್ಯ ಅಂತ ಹೇಳಿ. ಕಣ್ಣಿಲ್ಲ ಅಂತ ಹೇಳಿದ್ರೆ ನಮಗೆ ಪ್ರಪಂಚವನ್ನ ಕಾಣಲಿಕ್ಕೇನೆ ಸಾಧ್ಯ ಆಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ವೈದ್ಯರಾಗಿ ತಾವು ಹೇಳೋದಾದ್ರೆ, ಮಾನವನ ದೇಹದಲ್ಲಿ ಕಣ್ಣಿನ ಪಾತ್ರ ಏನು ಮತ್ತು ಎಷ್ಟು ಮಹತ್ವದ್ದು ಇದು?
1: ಇದು ಸುಮಾರು 1000 ವರ್ಷ ಮುಂಚೆನೆ ನಮ್ಮ ಪೂರ್ವಜರು ಹೇಳಿದ್ದಾರೆ. ಪಂಚೇಂದ್ರಿಯ ನಯನಂ ಪ್ರಧಾನಂ ಅಂತ, 5 ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇನೆ. ಆದರೆ ಕಣ್ಣು ಹಾಗೆ ಅಲ್ಲ. ಸೊ ಅದರಿಂದ ಪೂರ್ವಜರು ಹೇಳಿದ್ದಾರೆ, ಎಲ್ಲ ಸೆನ್ಸರಿ ಆರ್ಗನ್ಸ್ ಅಂದರೆ ಕಣ್ಣು ತುಂಬ ಪ್ರಧಾನವಾದದ್ದು ಅಂತ ಹೇಳಿ. ನಮ್ಮ ಈಗಿನ ಅವರು ಹೇಳ್ತಾರೆ, ಐ ಇಸ್ ಅ ವಿಂಡೋ ಟು ದ ವರ್ಲ್ಡ್ ಅಂತ ಹೇಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ವಿಷಯದಲ್ಲಿ ಕಣ್ಣಿನ ಆರೋಗ್ಯ ಮತ್ತು ಅದರ ತಿಳುವಳಿಕೆ ಎಲ್ಲರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನಾವು ಈ ಸೆಷನ್ಸನ್ನು ಇಡ್ತಾ ಇದ್ದೇವೆ, ಜನರ ಎಜುಕೇಷನಿಗೆ.
0: ಅಂದರೆ ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಸರಣಿಯನ್ನು ನಾವು ಪ್ರಾರಂಭಿಸ್ತೇವೆ.
1: ಖಂಡಿತವಾಗಿ ಕೆಲವು ಇದೆ, ಜನರಿಗೆ ಗೊತ್ತೇ ಇರುವುದಿಲ್ಲ ಇದು ಪ್ರಾಬ್ಲಮ್ ಇದೆ, ಇಲ್ಲಾದರೆ ಇದು ಪ್ರಾಬ್ಲಮಿಂದ ಏನಾಗುತ್ತಂತ ಜನರಿಗೆ ತಿಳುವಳಿಕೆ ಇರುವುದಿಲ್ಲ. ಅದಕ್ಕಾಗಿ ಅದೇ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇಡ್ತಾ ಇದ್ದೇವೆ.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ದೇಹದ ಯಾವುದೇ ಭಾಗದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಬೇರೆ ಬೇರೆ ರೀತಿಯಾದಂಥ ಪರೀಕ್ಷೆಗಳನ್ನು ಮಾಡೋದನ್ನು ನೋಡ್ತೇವೆ. ರಕ್ತ ಪರೀಕ್ಷೆ ಆಗಿರ್ಬೋದು, ಮೂತ್ರ ಪರೀಕ್ಷೆ ಆಗಿರ್ಬೋದು, ಏನೋ ಮಾಡ್ತಾ ಇರ್ತಾರೆ. ಈ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಕಣ್ಣು ಸರಿಯಾಗಿ ಇದೆಯೋ ಇಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡೋದು ಹೇಗೆ?
1: ನಾರ್ಮಲ್ ಫಿಸಿಯಾಲಜಿ ಅಂತ ಹೇಳ್ತೇವೆ. ಒಂದು ಮನುಷ್ಯರಿಗೆ ಇಷ್ಟೇ ದೃಷ್ಟಿ ಇರಬೇಕಂತ ಇದೆ ನಮ್ಮ ಇದರಲ್ಲಿ ಸಹ. ಅದನ್ನು ಹೇಗೆ ಗೊತ್ತಾಗೋದು, ನಮ್ಮ ದೃಷ್ಟಿ ಕಮ್ಮಿ ಆಗಿದೆ ಇಲ್ಲದ್ರೆ ಕಾಣಿಸೋದಿಲ್ಲ ಅಂತ ಹೇಳಿ. ಈಗ ಒಂದು ಸ್ಟ್ಯಾಂಡರ್ಡೈಸ್ ಇದು ಮಾಡಿದ್ದೇವೆ, ಒಂದು ಚಾರ್ಟ್ ಇದೆ ಕಣ್ಣಲ್ಲಿ, ಆ ಚಾರ್ಟ್ಗೆ ಸ್ನೆಲ್ಲೆನ್ಸ್ ಚಾರ್ಟ್ ಅಂತ ಹೇಳ್ತೇವೆ. ಅದಕ್ಕೆ ಪರ್ಟಿಕ್ಯುಲರ್ ಇಲ್ಯುಮಿನೇಷನ್ ಇರಬೇಕು. ಅದು ಸೈಂಟಿಫಿಕಲಿ ಆಗಿ ಮಾಡಿದ್ದು, ದೊಡ್ಡ ಅಕ್ಷರ ಮತ್ತು ಸಣ್ಣ ಅಕ್ಷರಕ್ಕೆ ಹಂತ ಹಂತವಾಗಿ ಕಮ್ಮಿ ಆಗ್ತಾ ಉಂಟು. ಸೊ ದ ಸ್ಮಾಲೆಸ್ಟ್ ಈಸ್ 10 times ಲೆಸರ್ ದೆನ್ ದ ಲಾರ್ಜೆಸ್ಟ್ ಒನ್. ಹಾಗೆ ಹಂತ ಹಂತವಾಗಿ ಜನರು ಒಂದು ಕಣ್ಣನ್ನು ಮುಚ್ಚಿ ನಾವು ಪರೀಕ್ಷೆ ಮಾಡಬೇಕು. ಸಾಧಾರಣವಾಗಿ ಹೇಳುವುದಾದರೆ, ಈ ಮನುಷ್ಯರು ಎಲ್ಲ ಅಕ್ಷರವನ್ನು ಓದಿದರೆ ಎರಡು ಕಣ್ಣಲ್ಲಿ ಸಹ ಅವರ ಕಣ್ಣಿನ ದೃಷ್ಟಿ ಸಾಮಾನ್ಯವಾಗಿ ನಾರ್ಮಲ್ ಇದೆ ಅಂತ ಹೇಳ್ಬೋದು ನಾವು. ಮತ್ತು 40 ವರ್ಷ ಆದ ಅವರಿಗೆ ದೂರದೃಷ್ಟಿ ಮಾತ್ರ ಅಲ್ಲ, ಹತ್ತಿರಕ್ಕೆ ಸಹ ಪ್ರಾಬ್ಲಮ್ ಬರ್ತದೆ. ಸೊ ಹತ್ತಿರದ್ದು ನಾವು ಚಾರ್ಟ್ ಇದೆ, ಅದಕ್ಕೂ ಅದರಲ್ಲಿ ದೊಡ್ಡ ಚಾರ್ಟ್ ಇದೆ, ಸಣ್ಣ ಚಾರ್ಟ್ ಇದೆ. ಸೊ ಸಣ್ಣ ಚಾರ್ಟಲ್ಲಿ ಎಲ್ಲ ಓದಿದರೆ ಮನುಷ್ಯರು ಅವರ ದೂರದೃಷ್ಟಿ ಮತ್ತು ಅವರ ಹತ್ತಿರ ದೃಷ್ಟಿ ಎರಡೂ ಸರಿ ಇದೆ ಅಂತ ನಮಗೆ ಗೊತ್ತಾಗ್ತದೆ.
0: ಡಾಕ್ಟರ್, ಈಗ ನಾವು ಕನ್ನಡಕ್ಕೆ ಅಂತ ಹಾಕುವಾಗ ಹೇಳ್ತಾರೆ 0.5 ಅಂತ ಹೇಳ್ತಾರೆ, 1 ಅಂತ ಹೇಳ್ತಾರೆ, ಏನಿದು ನಂಬರ್ಗಳು?
1: ಇದು ಲೆನ್ಸ್ ಇದು ಪವರ್ ಹೇಳ್ತೇವೆ ನಾವು. ಈ ಲೆನ್ಸ್ ಅಂತ ಹೇಳಿದರೆ, ಈಗ ಮನುಷ್ಯರಿಗೆ ಒಬ್ಬರಿಗೆ ದೃಷ್ಟಿ ಸರಿ ಇಲ್ಲ ಅಂತ ಎನಿಸೋಣ. ಈ ಸರಿ ಇಲ್ಲದಿದ್ದರೆ ಏನು ಮಾಡಬೇಕು? ಫಸ್ಟ್ ದೃಷ್ಟಿ ನೋಡಿದ್ದೇವೆ. ಈ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನಿಗೆ ದೂರಕ್ಕೆ ಸರಿಯಾಗಿ ಕ್ಲಿಯರ್ ಆಗಿ ಕಾಣುವುದಿಲ್ಲ. ಈಗ ಯಾಕೆ ಕಾಣುವುದಿಲ್ಲ ಅಂತ ನಮಗೆ ಗೊತ್ತಾಗಬೇಕು. ಒಬ್ಬರಿಗೆ ದೃಷ್ಟಿ ಸರಿ ಇದೆ, ಇಲ್ಲದ್ರೆ ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇದೆ, ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇಲ್ಲ, ಆ ಕಣ್ಣಲ್ಲಿ ಯಾಕೆ ದೃಷ್ಟಿ ಸರಿ ಇಲ್ಲ ಅಂತ ಅದು ಗೊತ್ತಾಗಬೇಕಾಗ್ತದೆ. ಇದರಲ್ಲಿ ಎರಡು ವಿಧಾನ ಉಂಟು. ಒಂದು ದೃಷ್ಟಿ ದೋಷ ಅಂದರೆ ನಾವು ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಕಣ್ಣಲ್ಲಿ ಬರುವಂತಹ ಕಾಯಿಲೆಗಳು, ಅದು ಬೇರೆ ಪ್ರಾಬ್ಲಮ್. ಈ ಎರಡು ಪ್ರಾಬ್ಲಮ್ ಇಂದಲ್ಲಿ ಸಹ ದೃಷ್ಟಿಯಲ್ಲಿ ಈ ಓದಲಿಕ್ಕೆ ಇಲ್ಲದ್ರೆ ದೃಷ್ಟಿ ಕಮ್ಮಿ ಇರ್ತದೆ. ಸೊ ಅದರಿಂದ ಇಂಪಾರ್ಟೆಂಟ್ ಇಸ್ ನಮಗೆ ಗೊತ್ತಾಗಬೇಕು ಈ ದೃಷ್ಟಿ ದೋಷವ ಇಲ್ಲದ್ರೆ ಬೇರೆ ಕಾಯಿಲೆಯಿಂದ ಹಾಗೆ ಬಂದಿದೆ ಅಂತ. ಸೊ ಸುಮಾರು ನಮನೆದು ಕಾಯಿಲೆ ಇದೆ, ಕಣ್ಣಿನ ಹೊರಗಿನಿಂದ ಒಳಗೆ ತನಕ ಎಲ್ಲ ನಮನೆದು ಕಾಯಿಲೆಯಲ್ಲಿ ಮನುಷ್ಯರನ್ನ ದೃಷ್ಟಿ ಕಮ್ಮಿ ಆಗ್ತದೆ. ಸೊ ಇದು ನಾವು ನೋಡಿ ಆ ಕಣ್ಣು ಹಿಡಿಯೋದು ಅದು ನಮಗೆ ಸಂಬಂಧಪಟ್ಟ.
0: ಈಗ ತಾವು ಹೇಳಿದ್ರಿ, ಈಗ ದೃಷ್ಟಿ ದೋಷ ಮತ್ತು ದೃಷ್ಟಿ ಕಾಯಿಲೆಗಳು ಎರಡು ವಿಭಾಗಗಳಾಗಿ ಮಾಡಬಹುದು ಅಂತ ಹೇಳಿ. ಈಗ ದೃಷ್ಟಿ ದೋಷಗಳ ಬಗ್ಗೆ ಮಾತಾಡೋದಾದರೆ, ಯಾವೆಲ್ಲ ಕಾರಣಗಳಿಗಾಗಿ ದೃಷ್ಟಿ ದೋಷ ಕಾಣಿಸಿಕೊಳ್ಳುತ್ತೆ?
1: ನೋಡಿ, ಮೇನ್ಲಿ ದೃಷ್ಟಿದೋಷಗಳು ನಾವು ಕ್ಲಾಸಿಫೈ ಮಾಡುವಾಗ ಎರಡು ಹೇಳ್ತೇವೆ ನಾವು, ಮಯೋಪಿಯಾ ಅಂತ ಹೇಳ್ತೇವೆ ಮತ್ತು ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೇವೆ. ಈ ಕಣ್ಣಿನ ಈ ನಮ್ಮ ಫಿಸಿಯಾಲಜಿಯಲ್ಲಿ ಏನಾಗ್ತದೆ ಅಂದರೆ, ಕಣ್ಣಿನ ಒಳಗೆ ಲೈಟ್ ಹೋದ ಕೂಡಲೇ ಆ ಕಣ್ಣಿನ ಲೈಟ್ ಒಳಗೆ ಹೋಗಿ ಲೆನ್ಸ್ ಕಾರ್ನಿಯ ಮೇಲೆ ಬಿದ್ದು ಮತ್ತು ಲೆನ್ಸ್ನ ಬಿದ್ದು ಕಣ್ಣಿನ ಒಳಗೆ ಅಕ್ಷಿಪಿಟ ಅಂತ ಇದೆ, ರೆಟಿನಾ ಅಂತ ಹೇಳ್ತೇವೆ, ಅದರ ಮಧ್ಯದಲ್ಲಿ ಕರೆಕ್ಟಾಗಿ ಬೀಳಬೇಕು. ಅದು ಕರೆಕ್ಟಾಗಿ ಬಿದ್ದರೆ ಅವರ ದೃಷ್ಟಿ ಸರಿ ಉಂಟಂತ, ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್. ಕೆಲವು ಸರ್ತಿ ದೃಷ್ಟಿ ಆ ಇದರಲ್ಲಿ ಬೀಳುವುದಿಲ್ಲ. ಸೊ ಎರಡು ಲೈಟ್ಗಳು ಒಟ್ಟಾಗಿ ಕಣ್ಣಿನ ಎದುರಿಗೆ ಬೀಳ್ಬೋದು, ಇಲ್ಲಾದರೆ ಕಣ್ಣಿನ ಹಿಂದೆ ಬೀಳ್ಬೋದು. ನಾವು ಕಣ್ಣಿನ ಎದುರಿಗೆ ಬಿದ್ದರೆ ನಾವು ಮಯೋಪಿಯಾ ಅಂತ ಹೇಳ್ತೇವೆ, ಆ ಕಣ್ಣಿನ ಹಿಂದೆ ಬಿದ್ದರೆ ನಾ ಹೈಪರ್ ಮೆಟ್ರೋಪಿಯಾ ಅಂತ ಇದ್ದೇವೆ. ಈ ಮಯೋಪಿಯಾ ಅಂತ ಹೇಳಿದರೆ ನಾವು ನಾರ್ಮಲಿ ಕಾಲ್ಡ್ ಇಸ್ ಆಸ್ ಅದು ಶಾರ್ಟ್ ಸೈಟ್ ಅಂತ ಹೇಳ್ತೇವೆ, ಬಟ್ ಇಟ್ ಈಸ್ ಅ ಮಿಸ್ಅಂಡರ್ಸ್ಟೂಡ್. ಶಾರ್ಟ್ ಅಂತ ಹೇಳಿದರೆ ಹತ್ತಿರ ಮಾತ್ರ ಕಾಣೋದಿಲ್ಲ, ದೂರಕ್ಕೆ ಅಂತ ಹಾಗೆಲ್ಲ. ಇದು ಆ್ಯಕ್ಚುಲಿ ಮನುಷ್ಯರಿಗೆ ದೂರಕ್ಕೆ ಸರಿಯಾಗಿ ಕಾಣೋದಿಲ್ಲ. ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ದೂರಕ್ಕೆ ಅವರ ದೃಷ್ಟಿ ಕಮ್ಮಿ ಇದೆ, ಬಟ್ ಇಟ್ಸ್ ಕಾಲ್ಡ್ ಅ ಶಾರ್ಟ್ ಸೈಟ್. ಶಾರ್ಟ್ ಸೈಟ್ ಅಂದರೆ ಹತ್ತಿರಕ್ಕೆ ಕಾಣ್ತದೆ, ದೂರಕ್ಕೆ ಕ್ಲಿಯರಾಗಿ ಕಾಣೋದಿಲ್ಲ. ಇದಕ್ಕಾಗಿ ನಾವು ಮೈನಸ್ ಪವರ್ ಕೊಡ್ತೇವೆ. ಈಗ ಮುಂಚೆ

0: ನಾವು ರೆಟ್ನೋಸ್ಕೋಪಿ ಅಂತ ಮಾಡ್ತಾ ಇದ್ದೇವೆ ಹಳೆ ಕಾಲದಲ್ಲಿ. ಅದು ಅದರಿಂದ ಗೊತ್ತಾಗ್ತಿತ್ತು, ಕಣ್ಣಿನ ಒಳಗಿದ್ದು ಶ್ಯಾಡೋ ನೋಡಿ ಲೆನ್ಸ್ ಹಾಕಿ ಮತ್ತೆ ಗೊತ್ತಾಗ್ತಿತ್ತು ಆ ಮನುಷ್ಯರಿಗೆ ದೃಷ್ಟಿ ದೋಷ ಉಂಟು, ಎಷ್ಟು ಪವರ್ ಬೇಕಾಗ. ಈಗ ಮಾಡರ್ನ್ ಸೈನ್ಸಲ್ಲಿ ಹೊಸ ಹೊಸ ಮೆಷಿನ್ಗಳು ಬಂದಿವೆ. ನಾವು ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ, ಆಟೋ ರಿಫ್ರಾಕ್ಟೋಮೀಟರ್ ಇಲ್ಲದ್ರೆ ಈಗ ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಅಂತ ಹೇಳಿ. ಸೊ ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ. ಈ ಆಟೋ ರಿಫ್ರಾಕ್ಟೋಮೀಟರಲ್ಲಿ ಜನರ ಕಣ್ಣಲ್ಲಿ ನೋಡಿ ಒಂದು ಇದು ಬೀಪ್ ಆಗಿ ಆಟೋಮ್ಯಾಟಿಕ್ ಆಗಿ ಅವರ ಪವರ್ ಬರ್ತದೆ. ಸೊ ಇದರಿಂದ ತುಂಬ ಕೆಲಸ ಸುಲಭ ಆಗ್ತದೆ ಈಗಿನ ಕಾಲದಲ್ಲಿ. ಇಲ್ಲದ್ರೆ ಒಂದು ಕಣ್ಣು ಪರೀಕ್ಷೆ ಮಾಡಲಿಕ್ಕೆ ತುಂಬ ಟೈಮ್ ಆಗ್ತಾ ಇತ್ತು, ಪ್ರತಿ ಸಲ ಕಣ್ಣಿಗೆ ಮದ್ದಾಕಿ ಕಣ್ಣಿನ ಪ್ಯೂಪಿಲ್ ಡೈಲೇಟ್ ಮಾಡಿ ನೋಡಬೇಕಾಗ್ತದೆ. ಬಟ್ ಈ ಆಟೋ ರಿಫ್ರಾಕ್ಟೋಮೀಟರ್ ಬಂದಿದ್ದರಿಂದ ಅಬೌಟ್ 70-80% ಆಫ್ ದ ಟೈಮ್ ನಮ್ಮ ಕೆಲಸ ತುಂಬ ಸುಲಭ ಆಗ್ತದೆ. ಪೇಷಂಟ್ ಬರ್ತಾರೆ, ಅವರ ಐ ಟೆಸ್ಟ್ ಆಗ್ತದೆ, ಅವರ ಪ್ರಿಂಟೌಟ್ ಸಹ ಸಿಗ್ತದೆ ನಮಗೆ, ಅವರಿಗೆ ಎಷ್ಟು ಪವರ್ ಬೇಕಾಗ್ತಂತೆ. ಆ ಪವರ್ ಎಷ್ಟು ಬೇಕಾಗ್ತಂತ ಗೊತ್ತಾದ ಮೇಲೂ ಸಹ ಪುನಃ ನಾವು ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಮಾಡಬೇಕು. ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಹೇಳಿದರೆ ಮೊದಲು ನಮ್ಮ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ, ನಮ್ಮದು ಆಪ್ಟೋಮೆಟ್ರಿಸ್ಟ್ ಇದ್ದಾರೆ, ಹೂ ಆರ್ ಗುಡ್ ಕ್ವಾಲಿಫೈಡ್ ಆಪ್ಟೋಮೆಟ್ರಿಸ್ಟ್. ಅವರು ಬಂದು ಅವರ ದೃಷ್ಟಿ ಎಷ್ಟು ಉಂಟು, ಅವರಿಗೆ ಲೆನ್ಸ್ ಹಾಕಿ ಈ ಕಣ್ಣಲ್ಲಿ ಅವರಿಗೆ ಈಗ ಒಬ್ಬರಿಗೆ ಒಂದು 3-4 ಲೈನ್ ಕಾಣಿದರೆ ಅವ್ರು 6x18 ಅಂತ ಹೇಳ್ತೇವೆ. ಸೊ ಆ 6x18 6x6 ಹೇಗೆ ಮಾಡೋದಂತ ಆ ಲೆನ್ಸ್ ಹಾಕಿ ಸರಿ ಮಾಡ್ತಾರೆ, ಲೆನ್ಸ್ ಹಾಕಿ ನೋಡ್ತೇವೆ. ಆ ಲೆನ್ಸ್ ಹಾಕಿ ನೋಡಿ ಅವರಿಗೆ ಕ್ಲಿಯರ್ ಆಗಿ ಕಾಣೋದಾದರೆ ಅವರ ದೃಷ್ಟಿ ಸರಿ ಆಯಿತು, ಇಲ್ಲದ್ರೆ -0.5. ಈ ಮೈನಸ್ ಅಂತ ಹೇಳಿದರೆ ದೇ ಆರ್ ಕಾಲ್ಡ್ ಆಸ್ ಕಾನ್ಕೇವ್ ಲೆನ್ಸಸ್. ಕಾನ್ಕೇವ್ ಅಂದರೆ ಈ ಲೈಟ್ ಡಿಫ್ರಾಕ್ಟ್ ಮಾಡಿ. ಅಫ್ಕೋರ್ಸ್ ನಮಗೆ ಈ ಆಡಿಯೋದಲ್ಲಿ ನಮಗೆ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಜನರಿಗೆ ಸಾಮಾನ್ಯವಾಗಿ ಇಟ್ಸ್ ಅ ಬೇಸಿಕ್ ಫಿಸಿಕ್ಸ್ ವೇರ್ ಲೈಟ್ಸ್ ಆರ್ ನಾಟ್ ಫಾಲೋಯಿಂಗ್ ಇನ್ ದ ರಿಟನ್. ಸೊ ಈ ಕಾನ್ಕೇವಿಂದ ಕಣ್ಣಿನ ದೃಷ್ಟಿ ಸರಿ ಮಾಡ್ತದೆ. ನಾವು ಈಗ ಎಷ್ಟು ಬೇಕು, ಎಷ್ಟು ಪವರ್ ಎಷ್ಟಿಂದ ಎಷ್ಟು ಹೋಗ್ತದೆ, ನೀವು ಕೇಳಿದಾಗ ಈಗ -0.5 ಅಂತ ಹೇಳಿದೆ. -0.5 ಕೆಲವು ಜನರಿಗೆ -20 ತನಕ ಸಹ ಹೋಗ್ತದೆ. ಅದು ಬಿಕಾಸ್ ಆಫ್ ದ ಸೈಜ್ ಆಫ್ ದ ಐ ಬಾಲ್, ಬಿಕಾಸ್ ಆಫ್ ದ ಚೇಂಜ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸಸ್. ಸೊ ಇದರಿಂದ ಜನರಿಗೆ ಎಷ್ಟೇ ಪವರ್ ಬರ್ಬೋದು, ಅದರಲ್ಲಿ ಏನು ಲಿಮಿಟ್. ಬಟ್ ನಾರ್ಮಲಿ ಅರೌಂಡ್ -2-3 ಒಂದು ಸಾಮಾನ್ಯ, ದಟ್ ಈಸ್ ವಿ ಕಾಲ್ ಇಟ್ ಎಸ್ ಅ ಫೇರ್ಲಿ ಲೋ ಪವರ್, ಅರೌಂಡ್ -1-1.5. ಮತ್ತೆ -4-5-6 ಬರ್ತದೆ, ಅದು ಸಾಧಾರಣ ಮೀಡಿಯಂ ರೇಂಜ್. -10 ವೇಟಿಂಗ್ ಇಟ್ ಎಸ್ ಅ ಯುನೋ ಹೈ ಪವರ್ ಆ್ಯಂಡ್ ವಿ ಕಾಲ್ ಇಟ್ ಆಸ್. ಬೇರೆ ಬೇರೆ ಪ್ರಾಬ್ಲಮಿಗೆ ಬೇರೆ ಬೇರೆ ಟೈಪ್ ಇದ್ದು ಟ್ರೀಟ್ಮೆಂಟ್ ಸಹ ಇದೆ. ಮುಂಚಿನ ಕಾಲದಲ್ಲಿ ಈ ಮೈನಸ್ ಪವರ್ ಇದ್ದವರಿಗೆ ಟೆಸ್ಟ್ ಮಾಡಿ ಈ ಗ್ಲಾಸ್ ಕೊಡ್ತಾ ಇದ್ದೇವೆ. ಕೆಲವರಿಗೆ ನೀವು ನೋಡಿರ್ಬೋದು ತುಂಬ ದಪ್ಪ ಕನ್ನಡಕ ಇದ್ದವರು ಅದು -10-15. ಬಟ್ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಬಟ್ ಅಂತ ಪವರ್ ಇದ್ದವರು ತುಂಬ ರೇರ್, ಅಷ್ಟು ತುಂಬ ಕಾಮನ್ ಏನಿಲ್ಲ. ಬಟ್ ದ ಕಾಮನೆಸ್ಟ್ ಇಸ್ ಏನೋ -1-2. ಸೊ ಈ ಗ್ಲಾಸ್ ಹಾಕಿದ್ರಿಂದ ಅವರಿಗೆ ಕ್ಲಿಯರ್ ಆಗಿ ಕಾಣ್ತದೆ. ಈಗ ಫಸ್ಟ್ ಟೈಮ್ ಬಂದವರಿಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವ್ರು ಬಂದ ಕೂಡಲೇ ಅವರಿಗೆ ಪ್ರಾಬ್ಲಮ್ ಇದ್ದರೂ ಸಹ ನಮಗೆ ಅವರಿಗೆ ಎಷ್ಟು ಪವರ್ ಬೇಕಂತ ಗೊತ್ತಿದ್ರು ಸಹ ನಾವು ಅವರಿಗೆ ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕ್ತೇವೆ. ದಿಸ್ ಇಸ್ ಅ ಡೈಲಟೇಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ಬೇಸಿಕಲಿ ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಮಾಡಲೇಬೇಕದು, ದಟ್ಸ್ ಅ ಕಂಪಲ್ಸರಿ. ಬಟ್ ಈವನ್ ಓಲ್ಡರ್ ಪೀಪಲ್ ಆಲ್ಸೋ ಕೆಲವರು ಸರ್ತಿ ಫಸ್ಟ್ ಇಷ್ಟರವರೆಗೆ ಅವರು ಕನ್ನಡಕ ಇಡಲೇ ಇಲ್ಲ ಅಂತ ಹೇಳಿದ ಕೂಡಲೇ ನಾವು ಕರೆಕ್ಟಾಗಿ ಅವರಿಗೆ ಚೆಕ್ ಮಾಡಬೇಕಾದ್ರೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪುನಃ ಕಂಪ್ಯೂಟರಲ್ಲಿ ಚೆಕ್ ಮಾಡಿ ಪುನಃ ಅವರ ದೃಷ್ಟಿ ನೋಡಿ ಮತ್ತೆ ಅವರಿಗೆ ಒಂದು 2-3 ದಿವಸ ನಂತರ ಅವರಿಗೆ ಬಂದು ಪುನಃ ಚೆಕ್ ಮಾಡಿ ನಾವು ಕನ್ನಡಕ. ಸೊ ಇಟ್ಸ್ ಅ ಡಬಲ್ ಮತ್ತು ಟ್ರಿಬಲ್ ಇದು ಮಾಡ್ತೇವೆ ಅಂತ ಹೇಳ್ತೀವಿ ನೋಡಿ. ಸೊ ವಿ ಟೇಕ್ ವೆರಿ ಅಟ್ಮೋಸ್ಟ್ ಕೇರ್ ಜನರಿಗೆ ಕರೆಕ್ಟ್ ಆಗಿ ಕಾಣಬೇಕು, ಕರೆಕ್ಟ್ ಜನರಿಗೆ ಕರೆಕ್ಟ್ ದೃಷ್ಟಿ ಬರಬೇಕಂತ ಒಂದು ಉದ್ದೇಶದಿಂದ ನಾವು ಇದು ಮಾಡೋದು.
1: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.
2: ಈಗ ತಾವು ಹೇಳಿದ್ರಿ ಕನ್ನಡಕ ಕೊಟ್ಟಾಗ ಸಾಮಾನ್ಯವಾಗಿ ಅದನ್ನು ಸರಿ ಮಾಡ್ಬೋದು ಅಂತೇಳಿ. ಈಗ ಇತ್ತೀಚೆಗೆ ನಾವು ಲೆನ್ಸ್ಗಳನ್ನು ನೋಡ್ತಾ ಇದ್ದೇವೆ, ಈ ಲೆನ್ಸ್ಗಳಿಗೂ ಕನ್ನಡಕಗಳಿಗೆ ಏನಾದರೂ ವ್ಯತ್ಯಾಸ ಇದೆ?
0: ಕನ್ನಡಕ್ಕೆ ಸಹ ನಾವು ಲೆನ್ಸ್ ಅಂತ ಹೇಳುದು, ಬಟ್ ದೇ ಆರ್ ಸ್ಪೆರಿಕಲ್ ಲೆನ್ಸಸ್. ಹೌದು, ಆಫ್ಕೋರ್ಸ್. ನೀವು ಕೇಳಿದಕ್ಕೆ ನೆಕ್ಸ್ಟ್ ಎಂಥದ್ದು ಅಂತ ಹೇಳಿದರೆ, ಈಗ ಒಬ್ಬಳು ಹುಡುಗಿ ಇದ್ದಾಳೆ, ಒಂದು 15-16 ವರ್ಷದ ಹುಡುಗಿ, ಅವಳಿಗೆ ಒಂದು -3 ಬಂತಂದು ಎನಿಸುವ, ಅವರಿಗೆ 10th ತನಕ ಅವರು ಕನ್ನಡಕ ಹಾಕಿ ಹೇಗೋ ಸುಧಾರಿಸಿದ್ರು. ಮತ್ತೆ ಅವರಿಗೆ ಈಗ ಏಜ್ ಆಗುವಾಗ ಅವರಿಗೆ ಒಂದು ಸೋಷಿಯಲ್ ಇದು, ಒಂದು ಕಾಸ್ಮೆಟಿಕ್ ಅಂತ ಹೇಳ್ತೇವೆ. ಈ ಲೆನ್ಸಿನ ಉದ್ದೇಶ ಇಟ್ಸ್ ಮೇನ್ಲಿ ಫಾರ್ ಕಾಸ್ಮೆಟಿಕ್ ರೀಸನ್ಸ್. ಸೊ ಕಾಂಟ್ಯಾಕ್ಟ್ ಲೆನ್ಸಸ್ ಈಸ್ ಕಣ್ಣಿನ ಒಳಗೆ ಇಡುವಂಥದ್ದು, ಬೆಳಗ್ಗೆ ಹಾಕಬೇಕು ರಾತ್ರಿ ತೆಗಿಬೇಕು. ಇಯರ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಅಂದರೆ ಒಂದು ದಿವಸ ಹಾಕಿದರೆ ಒಂದು ವರ್ಷ ತನಕ ಯೂಸ್ ಮಾಡ್ಬೋದು ಹಾಗೆ, ಕೇರ್ ತಗೊಂಡ್ರೆ, ಇಲ್ಲದ್ರೆ ಮಂತ್ಲಿ ಡಿಸ್ಪೋಸಬಲ್ ಅಂತಿದೆ.

0: ಮತ್ತು ಫೋರ್ಟ್ನೈಟ್ಲಿ ಡಿಸ್ಪೋಸಬಲ್ ಅಂತಿದೆ. ಈಗ ಡೈಲಿ ಡಿಸ್ಪೋಸಿಬಲ್ಸು ಬಂದಿದೆ. ಡೈಲಿ ಡಿಸ್ಪೋಸಬಲ್ ಅಂತ ಹೇಳಿದರೆ ನಿಮ್ಮ ಪವರ್ ಇದ್ದು ಬೆಳಿಗ್ಗೆ ನೀವು ಹಾಕೋದು, ರಾತ್ರಿ ಡಸ್ಟ್ಬಿನ್ನಲ್ಲಿ ಬಿಸಾಡೋದು. ಕೆಲವರು ಎಫೋರ್ಡ್ ಮಾಡೋರು ಅವರು ತಗೊಳ್ತಾರೆ, ಅಂದರೆ ಕೆಲವರು ತುಂಬ ಯೂಸ್ ಮಾಡೋದಿಲ್ಲ, ಒಂದ್ಸಿನವೇ ನನಗೆ ಬೇಕಾದೋ ಆದ್ರೆ ಅಂತ ಹೇಳಿದರೆ ಡೈಲಿ ಡಿಸ್ಪೋಸಿಬಲ್ ಮಾಡ್ತಾರೆ. ಬೆಳಿಗ್ಗೆ ಅದು ಪ್ಯಾಕೆಟಿಂದ ತೆಗೆಯೋದು, ಕಣ್ಣಿಗೆ ಹಾಕೋದು, ರಾತ್ರಿ ತೆಗೆದು ಡಸ್ಟ್ಬಿನ್ನಲ್ಲಿ ಬಿಸಾಡೋದು. ಸೊ ಆ ಟೈಪ್ ಆಗ್ತದೆ.
1: ಡಾಕ್ಟರ್, ಈಗ ಈ ಮಯೋಪಿಯಾ ಅನ್ನುವಂಥದ್ದು ಯಾರಲ್ಲಿ ಹೆಚ್ಚು ಸಾಮಾನ್ಯವಾಗಿ ಕಾಣ್ತದೆ?
0: ಅದು ಒಂದು ಒಳ್ಳೆಯ ಪ್ರಶ್ನೆ ಆ್ಯಕ್ಚುಲಿ ನೀವು ಕೇಳೋದು. ಮಯೋಪಿಯಾ ಎಲ್ಲರಿಗೆ ಬರ್ತದೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಯೋಪಿಯಾ ಇದೆ. ಮೋಸ್ಟ್ಲಿ ಮಯೋಪಿಯಾ ಸೀನ್ ಇನ್ ಎ ಯಂಗರ್ ಪಾಪ್ಯುಲೇಷನ್. ಮಕ್ಕಳಂದರೆ ಇಟ್ ಕ್ಯಾನ್ ಸ್ಟಾರ್ಟ್ ಅಟ್ ಎನಿ ಏಜ್. ಈಗ ಕೆಲವರಿಗೆ 4, 5, 6 ಇಯರ್ಸ್ ಆಗುವಾಗ ಮಯೋಪಿಯಾ ಬರ್ತದೆ, ಅಂದರೆ ಬಿಕಾಸ್ ಆಫ್ ದಿಸ್ ಡಿವೈಸಸ್. ಈ ಡಿವೈಸ್ಗಳು ತುಂಬ ಟೈಮ್ ನೋಡಿ ನೋಡಿ ಮಕ್ಕಳಿಗೆ ಸ್ವಲ್ಪ ಇದ್ರೂ ಸಹ ತುಂಬ ಬರ್ತದೆ. ಸೊ ಮಯೋಪಿಯಾ ಇಸ್ ಮೋರ್ ಕಾಮನ್ ಇನ್ ಅ ಯಂಗರ್ ಪಾಪ್ಯುಲೇಷನ್, ಯಾವ ಏಜ್ನಲ್ಲೂ ಬರ್ತದೆ. ಸೊ ಈಗ ನಮ್ಮ ಸರ್ಕಾರ ಎಲ್ಲ ಸ್ಕೂಲ್ಸಲ್ಲಿ ಟೆಸ್ಟ್ ಮಾಡಿಸ್ತಾರೆ. ಸೊ ಅದರಿಂದ ಗೊತ್ತಾಗ್ತದೆ ಜನರಿಗೆ ಮಯೋಪಿಯಾ ಉಂಟು ಇಲ್ಲದ್ರೆ ಈ ಪ್ರಾಬ್ಲಮ್ ಉಂಟಂತ. ಇಂಥ ಪರಿಸ್ಥಿತಿಯಲ್ಲಿ ಈಗ ತುಂಬ ಅವೇರ್ನೆಸ್ ಸಹ ಇದೆ ಜನರಿಗೆ, ಮತ್ತು ಆ ವಿಷಯದಲ್ಲಿ ತುಂಬ ಪೇರೆಂಟ್ಸ್ ತುಂಬ ಕೇರ್ ಮಾಡ್ತಾರೆ. ಅವರಿಗೆ ಗೊತ್ತಿದೆ ಈ ಟೈಮ್ನಲ್ಲಿ ಇಂಥ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಉಂಟು, ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಬರ್ತಾರೆ. ಸೊ ವೆರಿ ಕಾಮನ್ಲಿ ಸೀನ್ ಅಮಂಗ್ ದ ಯಂಗರ್ ಪಾಪ್ಯುಲೇಷನ್. ಪ್ರಾಯದವರಿಗೆ ಬರಬಾರ್ದಂತ ಏನಿಲ್ಲ, ಕೆಲವರಿಗೆ ಕಣ್ಣಿಗೆ ಕ್ಯಾಟ್ರಾಕ್ಟ್ ಬಂದರೆ ಕೆಲವು ಸರ್ತಿ ಮಯೋಪಿಯಾ ಮೈನಸ್ ಪವರ್ ಬರ್ತದೆ, ಬಟ್ ದಟ್ ಈಸ್ ಬಿಕಾಸ್ ಆಫ್ ಡಿಫ್ರೆಂಟ್ ಅದರ್ ರೀಸನ್ಸ್. ಬಟ್ ನಾರ್ಮಲಿ ಇಟ್ ಈಸ್ ಸೀನ್ ಇನ್ ಯಂಗರ್ ಪಾಪ್ಯುಲೇಷನ್. ಈಗ ಒಂದು 100 ಜನ ಮಕ್ಕಳಿಗೆ ನೋಡಿದರೆ ಕನ್ನಡಕ ಹಾಕೋರು, ಅದರಲ್ಲಿ ಮೋರ್ ದೆನ್ 90% ಆಫ್ ದ ಪೀಪಲ್ ಆರ್ ವೇರಿಂಗ್ ಮೈನಸ್ ಪವರ್ಸ್.
1: ಡಾಕ್ಟರ್, ಈಗ ಈ ಮಯೋಪಿಯಾಗೆ ಸಂಬಂಧಿಸಿದ ಹಾಗೆ ತಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ?
0: ಈಗ ಮಯೋಪಿಯಾಗೆ ಬೇಕಾದ ಎಲ್ಲ ಇದು ನಮ್ಮ ಹತ್ರ ಇದೆ. ನಮ್ಮ ಹತ್ರ ಲೇಟೆಸ್ಟ್ ಮಿಷಿನರಿ ಇದೆ. ನಾವು ಡಾಕ್ಟರ್ಸ್ ಸಹ ತುಂಬ ಕಾಳಜಿಯಿಂದ ಜನರಿಗೆ ಸೂಕ್ಷ್ಮವಾಗಿ ನೋಡ್ತೇವೆ. ಅಗತ್ಯ ಇದ್ದವರಿಗೆ ಡ್ರಾಪ್ಸ್ ಹಾಕಿ ನೋಡ್ತೇವೆ. ಮತ್ತು ಬೇರೆ ಬೇರೆ ಮೆಷಿನರೀಸ್ ಇದೆ ಈ ಮಯೋಪಿಯಾ ಕಂಡುಹಿಡಲಿಕ್ಕೆ. ಮತ್ತು ಅದಕ್ಕೆ ಟ್ರೀಟ್ಮೆಂಟಿಗೆ ಸಹ ನಮ್ಮ ಹತ್ರ ಎಲ್ಲ ವಿಧದ ಟ್ರೀಟ್ಮೆಂಟ್ಸ್ ಇದೆ. ಕನ್ನಡಕ ಬೇಕಾದ ನಮ್ಮ ಹತ್ರ ಕನ್ನಡಕ ಶಾಪ್ ಇದೆ. ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಬೇಕಾದ್ರೆ ನಾವು ಕಾಂಟ್ಯಾಕ್ಟ್ ಲೆನ್ಸ್. ಈಗ ಲಾಸ್ಟಲ್ಲಿ ಈಗ ನಾವು ಮಾತಾಡೋದು ಅಂತ ಹೇಳಿದರೆ ಲೇಸಿಕ್. ಲೇಸಿಕ್ ಅಂದರೆ ಲೇಸರ್ ಅಸಿಸ್ಟೆಡ್ ಕೆರಾಟೊಮಲಿಯಸ್ ಅಂತ ಹೇಳ್ತೇವೆ. ಅದು ನಮ್ಮ ಇದರಲ್ಲಿದೆ.
1: ಧನ್ಯವಾದಗಳು ಡಾಕ್ಟ್ರೆ. ಕೆಳಗರೆ, ಈ ಮಯೋಪಿಯಾ ಹಾಗೆಯೇ ಕಣ್ಣಿನ ಇತರ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೀವು ಕೇಳಬಹುದು.
2: ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪೈ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು.
3: ಮಂಗಳೂರಿನ ಕಂಕನಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಉದ್ಘಾಟನಾ ಕೊಡುಗೆಯಾಗಿ ಉಚಿತ ಐ ಚೆಕಪ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಎಲ್ಲಾ ಬಗೆಯ ಕಣ್ಣಿನ ಸಮಸ್ಯೆಯ ತಪಾಸಣೆ ಹಾಗೂ ಆರೈಕೆಗೆ ಹೆಸರುವಾಸಿಯಾಗಿರುವ ನುರಿತ ಮತ್ತು ಸುಸಜ್ಜಿತ ಸೌಕರ್ಯವುಳ್ಳ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ಗೆ ಭೇಟಿ ನೀಡಿ. ಅಟ್ ಕಂಕನಾಡಿ ಬೈಪಾಸ್ ರೋಡ್, ಮಂಗಳೂರು.
2: ಇದು ಇಂದಿನ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
1: ಲೋಕದ ಅರಿವಿನ ಇರವನ್ನು ತೆರೆದು ತೋರಿಸುತ್ತಾ ತನ್ನ ಅನಂತ ಕಿರಣಗಳ ಮೂಲಕವಾಗಿ ಅನಂತ ಸಂದೇಶವನ್ನು ಕೊಡುತ್ತಿರುವ ತ್ರಿಮೂರ್ತ್ಯಾತ್ಮಕನಾದಂತಹ ಭಗವಾನ್ ಸೂರ್ಯನಾರಾಯಣನ ವಂಶ ನಮ್ಮದು. ಧಿಯೋಯೋನ ಪ್ರಚೋದಯಾತ ಎನ್ನುವ ವೈದಿಕವಾದ ಉನ್ನತೋನ್ನತವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರ. ಅದಕ್ಕೆ ಅಧಿಷ್ಠಾತೃವಾದವನು ನಮ್ಮ ವಂಶದ ಮೂಲ ಪುರುಷ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
2: ಕೇಳುಗರೆ, ಇಂದು ರಾತ್ರಿ 8:00 ಯನೆಪೊಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಎನೆಪೊಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ರಮ್ಯಾ ಎನ್ಆರ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.

ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 7:35 ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರ

0: ಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ಧ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚೂ ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತ್

0: ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡು ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024 ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತ್ರಾಸ್ತ್ರ ಮತ್ತು 2000 ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ ಎರಡು ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಈ ಹೃದಯ ನಿನಗಾಗಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ವಿ ಮನೋಹರ್ ಅವರು ರಚಿಸಿ ಸಂಗೀತ ನೀಡಿರುವ ಜೋಡಿ ಹಕ್ಕಿ ಚಿತ್ರದ ಗೀತೆ ಕೇಳಿ ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ.

ಚಿತ್ರ ಅವರು ಸಂಗಡಿಗರೊಂದಿಗೆ ಹಾಡಿರುವ ಲಾಲಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಆಕಾಶವಾಣಿ ಮಂಗಳೂರು. ಯೆನೆಪೊಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ, ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯೆನೆಪೊಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ರಮ್ಯಾ ಎನ್.ಆರ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೆನೆಪೊಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಯೆನೆಪೊಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ

0: ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
1: ಈಗ ನೇರ ಸ್ಟುಡಿಯೋದತ್ತ.
2: ನಮ್ಮೆಲ್ಲ ಪ್ರೀತಿಯ ಬಾನುಲಿ ಕೇಳುಗರಿಗೆ ಏನಪ್ಪಾಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಮಹಿಳೆ ಆರೋಗ್ಯವಾಗಿದ್ದರೆ ಕುಟುಂಬ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಮಾತಿದೆ. ಅಂದ ಹಾಗೆ ಮಹಿಳೆಯ ಆರೋಗ್ಯ ವಯಸ್ಸಿಗೆ ಅನುಗುಣವಾಗಿ ಬದಲಾಗುತ್ತಾ ಹೋಗುತ್ತೆ ಅನ್ನೋದು ಕೂಡ ವೈದ್ಯಕೀಯ ಶಾಸ್ತ್ರ ಹೇಳಿರೋ ಮಾತು. ಇವತ್ತು ಮಹಿಳೆಯರಲ್ಲಿ ಋತುಚಕ್ರದ ತೊಂದರೆಗಳು ಮತ್ತು ಚಿಕಿತ್ಸೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ನೇರ ಪ್ರಶ್ನೆ ಕರೆಗಳಿಗೆ ಉತ್ತರಿಸಲು ಏನಪ್ಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ ಎನ್ ಆರ್ ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ಮಂಗಳೂರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಕಾರ್ಯದರ್ಶಿಗಳು ಕೂಡ. ಡಾಕ್ಟ್ರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್.
2: ಡಾಕ್ಟ್ರೆ, ಮಹಿಳೆಯರಲ್ಲಿ ಸಾಮಾನ್ಯ ಮಾಸಿಕ ಚಕ್ರ ಅಂತ ಹೇಳ್ತೀವಿ ಅಥವಾ ಪೀರಿಯಡ್ಸ್ ಅಂದರೆ ಏನು ಡಾಕ್ಟ್ರೆ?
3: ಈಗ ಒಬ್ಬ ಹೆಣ್ಣು ಮಗಳು ಒಂದು ಮೆನಾರ್ಕೆ ಅಂದರೆ ಋತುಮತಿ ಆದ ನಂತರ ಮೆನಪಾಸ್ ಋತು ಚಕ್ರ ನಿಲ್ಲುವ ತನಕ ಪ್ರತಿ ತಿಂಗಳು ಒಂದು ಸಾಮಾನ್ಯವಾಗಿ ಆಗುವಂತಹ ಒಂದು ಕ್ರಿಯೆ, ಇದು ಫಿಸಿಯೋಲಾಜಿಕಲ್ ಪ್ರೋಸೆಸ್ ಅಂತ ನಾವು ಹೇಳ್ತೇವೆ. ಇದು ಪ್ರತಿ ತಿಂಗಳಂದರೆ ಒಂದು 24 ದಿನದಿಂದ 38 ದಿನದವರೆಗೆ ಒಳಗೆ ಮತ್ತು ಒಂದು 4-7 ದಿನದವರೆಗೆ ಬ್ಲೀಡಿಂಗ್ ಆಗುವಂಥದ್ದು. ಮತ್ತು ಬ್ಲೀಡಿಂಗ್ ಹೇಗಿರಬೇಕು ಅಂತ ಹೇಳಿದ್ರೆ ಒಂದು ಟೋಟಲಾಗಿ ನಾವು ನೋಡಿದರೆ ಒಂದು 80 ml ಅಂದರೆ ಒಂದು 3-4 pads ಪ್ರತಿದಿನ ಚೇಂಜ್ ಮಾಡುವಂಥದ್ದು ಮತ್ತು ಸ್ವಲ್ಪ ಸುಸ್ತು, ಸ್ವಲ್ಪ ಹೊಟ್ಟೆನೋವು, ಹೀಗೆ ಇದು ಒಂದು ನಾರ್ಮಲ್ ಆಗಿ ಆಗುವಂತಹ ಪೀರಿಯಡ್ಸ್ ಅಥವಾ ಋತುಚಕ್ರ.
2: ನೀವು ಹೇಳ್ತಾ ಇದ್ರಿ ಈಗ ಈ ಮಾಸಿಕ ಚಕ್ರ ಸಮಯದಲ್ಲಿ ನೋವು ಇರುವುದು ಸಾಧ್ಯವೇ ಅನ್ನೋ ಒಂದು ಪ್ರಶ್ನೆ. ಆದರೆ ಒಬ್ಬ ಮಹಿಳೆಯಿಂದ ಇನ್ನೊಬ್ಬ ಮಹಿಳೆಗೆ ವ್ಯತ್ಯಾಸ ಇರೋದೇ ಡಾಕ್ಟರ್? ಅದು
3: ಹೌದು. ಋತುಚಕ್ರದಲ್ಲಿ ನಾವು ಕೆಲವರಿಗೆ ಪೇಯ್ನ್ ಇರ್ತದೆ. ಈಗ ಪೇಯ್ನ್ ಟಾಲರೆನ್ಸ್ ಒಬ್ಬರಿಗೆ ಇನ್ನೊಬ್ಬರಿಗೆ ತುಂಬ ವ್ಯತ್ಯಾಸ ಇರ್ತದೆ. ಕೆಲವರಿಗೆ ಸ್ವಲ್ಪ ಮಟ್ಟದಲ್ಲಿ ಪೇಯ್ನ್ ಇರ್ತದೆ, ಕೆಲವರಿಗೆ ಅದು ಬಹಳ ಮಟ್ಟದಲ್ಲಿ ಪೇಯ್ನ್ ಇರ್ತದೆ. ಇದನ್ನು ನಾವು ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಡಿಸ್ಮೆನೋರಿಯಾ ಅಂದರೆ ಒಂದು ಪೀರಿಯಡ್ಸ್ ಆದಾಗ ಎಲ್ಲರಿಗೆ ಸಹ ಸ್ವಲ್ಪ ಹೊಟ್ಟೆ ನೋವು ಇರುವಂಥದ್ದು, ಸ್ವಲ್ಪ ಸುಸ್ತಾಗುವಂಥದ್ದು ಸಾಮಾನ್ಯ. ಆದರೆ ಕೆಲವು ಸತಿ ಏನಾಗ್ತದೆ ಅಂದರೆ ತುಂಬ ಹೊಟ್ಟೆ ನೋವು, ಈಗ ಸಣ್ಣ ಮಕ್ಕಳಿದ್ದರೆ, ಪ್ರಾಯದಲ್ಲಿ ಮಕ್ಕಳಿದ್ದರೆ ಅವರು ಸ್ಕೂಲಿಗೆ ಹೋಗಲಿಕ್ಕೆ ತುಂಬ ಹೊಟ್ಟೆ ನೋವು ಅಂತಾಗೋದು, ಅಥವಾ ನಾವು ವರ್ಕ್ ಮಾಡಲಿಕ್ಕೆ ಶುರು ಆದಮೇಲೆ ಕಾಲೇಜಿಗೆ ಹೋಗಬೇಕಿದ್ರೆ ಸ್ವಲ್ಪ ಹೊಟ್ಟೆ ನೋವಾಗೆ ಕ್ಲಾಸಸ್ ಬಂಕ್ ಆಗೋದು, ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ, ಪೀರಿಯಡ್ಸ್ ಸಮಯದಲ್ಲಿ ಮತ್ತು ಪೀರಿಯಡ್ಸ್ ಆದ ನಂತರ ಸಹ ಕೆಲವರಿಗೆ ಸ್ವಲ್ಪ ಹೊಟ್ಟೆ ನೋವು ಇರುವಂಥದ್ದು, ಇದು ಸಾಮಾನ್ಯ ಅಲ್ಲ. ಈ ಥರ ನಿಮಗೆ ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ನಾವು ವೈದ್ಯರನ್ನು ಆ್ಯಕ್ಚುಲಿ ಕನ್ಸಲ್ಟ್ ಆಗಬೇಕು.
2: ಅದರ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತೀರಿ?
3: ಹಾಂ, ಡೆಫಿನೆಟ್ ಆಗಿ ಇರ್ತದೆ. ಸ್ವಲ್ಪ ಮಟ್ಟದ ನೋವು, ಸ್ವಲ್ಪ ಸುಸ್ತು ಸಾಮಾನ್ಯ. ಆದರೆ ಅವಳು ಕ್ಲಾಸಸ್ಸಿಗೆ ಬಂಕ್ ಆಗ್ತಾ ಇದ್ದಾಳೆ ಅಥವಾ ಕೆಲಸಕ್ಕೆ ಹೋಗಲಿಕ್ಕೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿದರೆ ಅದಕ್ಕೆ ನಾವು ಆ್ಯಕ್ಚುಲಿ ಅವರು ಹೋಗಿ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಬೇಕಾಗ್ತದೆ.
2: ಓಕೆ ಡಾಕ್ಟರ್, ಇನ್ನೊಂದು ಪ್ರಶ್ನೆ. ಈಗ ನೀವು ಹೇಳ್ತಾ ಇರ್ತೀರಿ ಅವಳು ಪಿ ಸಿ ಓ ಡಿ ಅಂತ ಹೇಳಿ, ಪಿ ಸಿ ಓ ಡಿ ಅಂದರೆ ಏನು ಡಾಕ್ಟ್ರೆ?
3: ಈಗ ಪಿ ಸಿ ಓ ಡಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಇರುವಂತಹ ಒಂದು ಪ್ರಶ್ನೆ ಆಗಿರ್ಬೋದು ಅಥವಾ ಒಂದು ಕ್ವೆಶನ್ ಅಂತ ನಾನು ಹೇಳ್ಬೋದು. ಹೆಸರಲ್ಲಿದ್ದಾಗೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂದರೆ ನಮ್ಮ ಅಂಡಾಶಯದಲ್ಲಿ ಸಣ್ಣ ಸಣ್ಣ ಅಂತ ಸಿಸ್ಟ್ ಆಗೋದು. ಈಗ ರೀಸೆಂಟಾಗಿ ನಾವು ನೋಡೋದಾದರೆ ಈ ಪಿ ಸಿ ಓ ಎಸ್ ಅಂತ ಒಂದು ಟರ್ಮನ್ನು ನಾ ವೈದ್ಯಕೀಯವಾಗಿ ಪಿ ಎಂ ಓ ಎಸ್ ಅಂತ ಮಾಡಿದ್ದೇವೆ. ಅಂದರೆ ಪಾಲಿಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂದರೆ ಇದು ಬರೀ ಅಂಡಾಶಯಕ್ಕೆ ಸೀಮಿತ ಅಲ್ಲದೆ ನಮ್ಮ ದೇಹದ ಇಟ್ ಈಸ್ ಮಲ್ಟಿ ಫ್ಯಾಕ್ಟರ್ ಅನ್ನು ಬೇರೆ ಬೇರೆ ಕಾರಣ ಇರ್ತದೆ. ಸೊ ಈ ತೊಂದರೆ ನಮ್ಮ ಏಜಿನ ಪ್ರಕಾರ ನಾವು ಹೇಳ್ಬೋದು. ಅಂದರೆ ಬೇರೆ ಬೇರೆ ಸಿಂಪ್ಟಮ್ಸ್ ಅಂತ ಹೇಳಿದ ಸಣ್ಣ ಪ್ರಾಯದ ಮಕ್ಕಳಿಗೆ ಅಥವಾ ತರುಣಿಯ ಹುಡುಗಿಯರಿಗೆ ತಿಂಗಳು ತಿಂಗಳು ಮೆನ್ಸಸ್ಸಲ್ಲಿ ಪ್ರಾಬ್ಲಮ್ ಬರ್ಬೋದು. ಅಂದರೆ 2-3 ತಿಂಗಳಿಗೊಮ್ಮೆ ಪಿರಿಯಡ್ಸ್ ಆಗುವಂಥದ್ದು, ಅಥವಾ ಪಿರಿಯಡ್ಸ್ ಆದಾಗ ಕೆಲವರಿಗೆ ತುಂಬ ಬ್ಲೀಡಿಂಗ್ ಆಗ್ಬೋದು, ಕೆಲವರಿಗೆ ಸ್ವಲ್ಪ ದಿನದಲ್ಲಿ ಬ್ಲೀಡಿಂಗ್ ಆಗೋದು, ಮತ್ತು ಇರ್ರೆಗ್ಯುಲರ್ ಆಗಿರ್ತ ಪಿರಿಯಡ್ಸ್ ಬರುವಂಥದ್ದು, ಮತ್ತು ಇನ್ನು ಕೆಲವರು

ಅವರಿಗೆ ಅವರು ಮದುವೆ ಆದ ನಂತರ ಅವರಿಗೆ ಪ್ರೆಗ್ನೆಂಟ್ ಆಗುವಲ್ಲಿ ತೊಂದರೆ ಆಗುವಂಥದ್ದು. ಮತ್ತು ಇದೊಂದು ಲಾಂಗ್ ಟರ್ಮ್ ನಾವು ಯೋಚನೆ ಮಾಡಬೇಕಿದ್ರೆ ಈ PCOSಯಿಂದ ಒಬೇಸಿಟಿ ಬರುವಂಥದ್ದು, ಮತ್ತು ಹೀಗೆ ಲಾಂಗ್ ಟರ್ಮ್ ನೋಡಬೇಕಿದ್ರೆ ಅವರಿಗೆ ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಸ್ಲೀಪ್ ಆ್ಯಪ್ನಿಯಾ, ಮೂಡ್ ಸ್ವಿಂಗ್ಸ್. ಮತ್ತು ಒಂದು 45-46 ಪ್ರಾಯದಲ್ಲಿ ಅವರು ಒಂದು ಗರ್ಭಕೋಶದ ಕ್ಯಾನ್ಸರಿಗೆ ಸಹ ಅವರು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಈ PCOS ಅಂತ ಹೇಳೋದು ಇದಕ್ಕೆ ಕಾಸ್ ನಾವು ಕರೆಕ್ಟಾಗಿ ಇದು ಜೆನೆಟಿಕ್ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳಿದ ಹಾಗೆ ಹೇಳ್ತೇನೆ. ಇದಕ್ಕೆ ಕ್ಯೂರ್ ಅಂತ ನಾವು ಏನು ಹೇಳಲಿಕ್ಕಾಗೋದಿಲ್ಲ, ಬಟ್ ಇದನ್ನು ಕಂಟ್ರೋಲ್ ಮಾಡಬೇಕು. ಬೇಸಿಕಲಿ ಈಗ ಎಲ್ಲ ಹೆಣ್ಣು ಮಕ್ಕಳಲ್ಲಿ ನಾವು ಇದೊಂದು PCOS ಅಂತ ತುಂಬ ಕೇಳ್ತಾ ಇದ್ದೇವೆ. ಇದು ಬೇಸಿಕಲಿ ಒಂದು ಲೈಫ್ ಸ್ಟೈಲ್ ಗೆ ಇರುವಂತಹ ಒಂದು ಸಮಸ್ಯೆ. ಅಂದರೆ ನಾವು ತಿನ್ನುವಂಥ ಆಹಾರದಲ್ಲಾಗಿರ್ಬೋದು, ಅಥವಾ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೇವೆ, ಅಂದರೆ ಏನು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ತುಂಬ ಥರದ ಹಾರ್ಮೋನಲ್ ಚೇಂಜಸ್ ಬರ್ತದೆ. ಈ ಹಾರ್ಮೋನಲ್ ಚೇಂಜಸ್ ಅಂದರೆ ಈಗ

0: ಇನ್ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್ ಅದೆಲ್ಲ ಸಹ ಒಂದು ಸಿಂಕ್ರೋನಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಸೊ ನಾವು ತಿನ್ನುವಂಥ ಆಹಾರ, ನಾವು ಮಾಡುವಂಥ ಕೆಲಸ ಅಥವಾ ಸ್ಟ್ರೆಸ್, ಅದೆಲ್ಲ ಸಹ ನಮಗೆ ಬ್ರೈನಲ್ಲಿಗೆ ಯಾವಾಗ ಎಫೆಕ್ಟ್ ಆಗ್ತದೆ ಆವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಹೀಗಾಗಿ ನಮಗೆ ಈ PCOS ಅಂತಹ ಒಂದು ಕಾಯಿಲೆ ನಾವು ಕಂಡುಕೊಳ್ತಾ ಇದ್ದೇವೆ.
1: ಡಾಕ್ಟರ್, ನೀವು ಹೇಳೋದು PCOD PCOS ಅನ್ನೋ ಒಂದು ಸಮಸ್ಯೆ ನಮ್ಮ ಲೈಫ್ ಸ್ಟೈಲಿಗೆ ಬರುವಂಥದ್ದು ಅಂತ. ತುಂಬ ಹಳೆ ಕಾಲದಲ್ಲಿ ಇರಲಿಲ್ಲ, ಈಗ ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಕೂಡ ಹೇಳಿದ್ರಿ ನೀವು. ಓಕೆ, ಈಗ ಹೆವಿ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಹೆಚ್ಚಾಗಿದೆ ಎಂದು ನೀವು ವೈದ್ಯರಾಗಿ ಯಾವಾಗ ಹೇಳ್ತೀರಿ?
0: ನಾನು ಮೊದಲೇ ಹೇಳಿದ ಹಾಗೆ ನಾರ್ಮಲ್ ಆಗಿ ನಮಗೆ ಪಿರಿಯಡ್ಸ್ ಆದಾಗ ಹೆಚ್ಚು ಬ್ಲೀಡಿಂಗ್ ಆಗುವುದಿಲ್ಲ. ಒಂದು 4-7 ದಿವಸವರೆಗೆ ಬ್ಲೀಡಿಂಗ್ ಆಗುವಂಥದ್ದು. ಬ್ಲೀಡಿಂಗ್ ಆಗ್ತಾ ನಾವು 3-4 ಪ್ಯಾಡನ್ನು ಚೇಂಜ್ ಮಾಡ್ತಾ ಇರ್ತೇವೆ. ಈ ಪ್ಯಾಡನ್ನು ಪದೇ ಪದೇ ಚೇಂಜ್ ಮಾಡುವಂಥದ್ದು, ಅಂದರೆ every 2 hours 2 ಗಂಟೆಗೆ ಒಂದೊಂದು ಸತಿ ನಾವು ಪ್ಯಾಡ್ ಚೇಂಜ್ ಮಾಡುವಂಥದ್ದು, ಅಥವಾ ರಾತ್ರಿ ನಾವು ಮಲಗುವಾಗ ಪ್ಯಾಡ್ ಹಾಕಿರ್ತೇವೆ ಆದರೆ ರಾತ್ರಿ ಹೆವಿ ಬ್ಲೀಡಿಂಗ್ ಆಗಿ ವಾಪಸ್ ನಮಗೆ ಎದ್ದು ಪ್ಯಾಡ್ ಚೇಂಜ್ ಮಾಡಬೇಕಾಗಿ ಬರೋದು, ಮತ್ತು ಕ್ಲಾಟ್ಸ್ ಅಂತ ಏನು ಹೇಳ್ತಾರೆ ಗಟ್ಟಿ ಗಟ್ಟಿ ಹೋಗುವಂಥದ್ದು, ಬಹಳ ಸುಸ್ತಾಗೋದು, ಅಂದರೆ ಈ ಥರ ಬ್ಲೀಡಿಂಗ್ ತುಂಬ ಜಾಸ್ತಿ ಹೋಗಿ ಹೋಗಿ ನಾವು ಎನಿಮಿಕ್ ಅಂತ ಹೇಳ್ತೇವೆ, ಅಂದರೆ ರಕ್ತಸ್ರಾವ ತುಂಬ ಆಗಿ ನಾವು ಬ್ಲೀಡಿಂಗ್ ಆಗಿ ಎನಿಮಿ ಆದರೆ ನಮಗೆ ಸುಸ್ತಾಗೋದು, ತಲೆನೋವು ಬರೋದು, ಹೀಗೆಲ್ಲ ನಮಗೆ ಅಂದರೆ 7 ದಿನದ ತನಕ ಬ್ಲೀಡಿಂಗ್ ಆಗ್ತದೆ. 7 ದಿನದ ನಂತರವೂ ನಮಗೆ ಬ್ಲೀಡಿಂಗ್ ಆಗ್ತಾ ಇದ್ದರೆ ಇದು ಸ್ವಲ್ಪ ಲೈಕ್ ಹೆಚ್ಚಿನ ಬ್ಲೀಡಿಂಗ್, ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ನಾವು ಹೇಳ್ಬೋದು.
1: ಅಂದರೆ ನೀವು ಹೇಳೋದು ನೈಸರ್ಗಿಕವಾಗಿ ಏನಾಗಬೇಕು ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸವಾಗಿ ಬಂದರೆ
0: ವ್ಯತ್ಯಾಸ ಆಗಿ, ಅಂದರೆ ಯೂಶ್ವಲಿ ನಮಗೆ ಪೀರಿಯಡ್ಸಲ್ಲಿ ಏನಾಗ್ತದೆ, ಮೊದಲು 1-2 ದಿನ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು, ಮತ್ತು ದಿನ ಹೋದಾಗೆ ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಹೆವಿ ಬ್ಲೀಡಿಂಗ್ ಆಗ್ತಾ ನಮಗೆ ಆಗುವಂಥ ಟೈಮಲ್ಲೇ ಬಹಳ ಆಗ್ಬೋದು, ಅಂದರೆ 4-5 ದಿನ ತುಂಬ ಹೋಗ್ಬೋದು ಮತ್ತೆ ಸ್ಟಾಪ್ ಆಗ್ಬೋದು, ಅಥವಾ 7 ದಿನದ ನಂತರವೂ ಸಹ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗ್ತಾ ಇದ್ರೆ ಅವಾಗ ನಾವು ಡಾಕ್ಟರ್ಸ್ ಅನ್ನು ಕನ್ಸಲ್ಟ್. ಎಸ್ ಹೌದು
1: ಡಾಕ್ಟರ್. ಈಗ ಇನ್ನೊಂದು ಪ್ರಶ್ನೆ, ಹೆಚ್ಚಿನ ಮಾಸಿಕ ರಕ್ತಸ್ರಾವಕ್ಕೆ ಕಾರಣಗಳು ಏನು ಅಂತ ನೀವು ಹೇಳಬೇಕು, ಮತ್ತು ಇದಕ್ಕೆ ಸರ್ಜರಿಯೇ ಏಕೈಕ ಚಿಕಿತ್ಸೆ ಹೇಗೆ?
0: ಹೆಚ್ಚಿನ ರಕ್ತಸ್ರಾವ ಅಂದರೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್, ಇದು ನಾವು ಹೇಳಬೇಕಂದ್ರೆ ಇದು ಆ ಏಜಿಗೆ ಡಿಪೆಂಡ್ ಆಗಿರ್ತದೆ. ಈಗ ಒಂದು ಸಣ್ಣ ಹೆಣ್ಣು ಮಗಳು ಒಂದು 12-13 ವರ್ಷಕ್ಕೆ ಫಸ್ಟ್ ಟೈಮ್ ಅವಳು ಪಿರಿಯಡ್ಸ್ ಆಯಿತು ಅಂತೇಳಿದರೆ ಅವರಲ್ಲಿ ಸ್ವಲ್ಪ ಜಾಸ್ತಿ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು, 2-3 ತಿಂಗಳು ಬ್ಲೀಡಿಂಗ್ ಬರುವುದಿಲ್ಲ ಮತ್ತು ತುಂಬ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು. ನಾನು ಮೊದಲೇ ಹೇಳಿದಾಗೆ ನಮ್ಮ ಬ್ಲೀಡಿಂಗ್ ಪ್ಯಾಟರ್ನ್ ಬರೀ ನಮ್ಮ ಯೂಟ್ರಸ್ ಮತ್ತು ಅಂಡಾಶಯ ಅಲ್ಲ, ನಮ್ಮ ಬ್ರೈನ್ ಹಾರ್ಮೋನ್ಸ್ ಅದಿನ್ನೂ ಬೆಳೆಯುವಂಥದ್ದು ಅದು ಸರಿಯಾಗಿ ಸಿಂಕ್ರೋನಿ ಆಗಿರುವುದಿಲ್ಲ ಸಣ್ಣ ಮಕ್ಕಳಲ್ಲಿ, ಅದಕ್ಕೆ ಅವರಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತದೆ. ಇದನ್ನು ನಾವು ಪ್ಯುಬರ್ಟಲ್ ಮೆನೊರೇಜಿಯಾ ಅಂತ ಏನು ಹೇಳ್ತೇವೆ. ಹಾಗೆ ಇನ್ನು ನಾವು ಮಹಿಳೆಯರಲ್ಲಿ ನೋಡಬೇಕು ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳಿದರೆ ಇಲ್ಲಿ ಸಣ್ಣ ತರುಣಿಯರಲ್ಲಿ PCOS ಮೇ ಬಿ ದ ಒನ್ ಆಫ್ ದ ಕಾಸ್, ಮತ್ತು ರಿಪ್ರೊಡಕ್ಟಿವ್ ಏಜ್ ಅಂದರೆ ಇದರಲ್ಲಿ ಏನಾಗ್ತದೆ ಹಲವು ಲೈಕ್ ನಮಗೆ ಫೈಬ್ರಾಯ್ಡ್ಸ್ ಅಂತ ನಾವು ಕೇಳಿದ್ದೇವೆ, ಪಾಲಿಪ್ಸ್ ಅಂತ ಕೇಳಿದ್ದೇವೆ, ಹೀಗೆ ಕೆಲವು ಕಾರಣಗಳಿಂದ ಹೆವಿ ಮೆನ್ಸಸ್ ಬ್ಲೀಡಿಂಗ್ ಆಗ್ಬೋದು. ಮತ್ತು ಇನ್ನೂ ಪೆರಿಮೆನೋಪಾಸಲ್ ಅಂತ ಏನಂದರೆ ಇನ್ನು ಮುಟ್ಟು ನಿಲ್ಲುವಕ್ಕಿಂತ ಮುಂಚೆ ಸಹ ಹೆವಿ ಬ್ಲೀಡಿಂಗ್, ಅದು ಸಹ ಫೈಬ್ರಾಯ್ಡ್, ಎಡಿನೋಮೈಸಸ್, ಬೇರೆ ಬೇರೆ ಕಾರಣಗಳಿಂದ ಸಹ ಹೆವಿ ಬ್ಲೀಡಿಂಗ್ ಆಗ್ಬೋದು. ಯಾವುದೇ ಥರದ ಬ್ಲೀಡಿಂಗ್ ಅಗತ್ಯಕ್ಕಿಂತ ಜಾಸ್ತಿ ಅಥವಾ ಮೊದಲೇ ಹೇಳಿದಾಗೆ 7 ದಿನಕ್ಕಿಂತ ಜಾಸ್ತಿ ಅಥವಾ ಎನಿಮಿಕ್ ಫೀಚರ್ಸ್ ನಿಮಗೆ ಕಾಣಿಸ್ತಾ ಉಂಟಂದರೆ ಡಾಕ್ಟರ್ಸ್ ಹತ್ರ ನಾವು ಕನ್ಸಲ್ಟ್
1: ಮಾಡಲೇಬೇಕು. ಎಸ್ ಎಸ್ ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ?
2: ಹಲೋ ನಮಸ್ಕಾರ, ನಾನು ಜಸಿಂತಾ ಶಿರ್ವ ಉಡುಪಿ ಡಿಸ್ಟ್ರಿಕ್ಟ್ ನಿಂದ
1: ಮಾತಾಡಿ. ಡಾಕ್ಟರ್ ಹತ್ರ
2: ನಮಸ್ತೆ. ಡಾಕ್ಟರ್
0: ನಮಸ್ತೆ. ನಮಸ್ತೆ ಜಸಿಂತಾ ಅವರೇ.
2: ಡಾಕ್ಟರ್, ನನ್ನ ಪ್ರಶ್ನೆ ಏನೆಂದರೆ ಕೆಲವು ಮಹಿಳೆಯರಿಗೆ ಇದು ಮುಟ್ಟಾಗುವಾಗ ಏರುಪೇರು ಆಗುವುದು, ಅಂದರೆ ಮುಟ್ಟಾಗಿ ಕೆಲವೇ ದಿನಗಳಲ್ಲಿ ಪುನಃ ಇನ್ನೊಂದ್ಸಲ ಆಗುವುದು, ಇಲ್ಲ ತುಂಬ ಡಿಲೇ ಆಗಿ ಆಗುವುದು. ಇನ್ನೊಂದು ಪ್ರಶ್ನೆ, ಮಹಿಳೆಯರಿಗೆ ಮುಟ್ಟು ನಿಲ್ಲುವಾಗ
0: ಓಕೆ, ಒಳ್ಳೆ ಪ್ರಶ್ನೆ ಜಸಿಂತಾ ಅವರೇ. ನಾನು ಮೊದಲೇ ಹೇಳಿದಾಗೆ ಈಗ ಇರ್ರೆಗ್ಯುಲರ್ ಪಿರಿಯಡ್ಸ್ ಆಗ್ತದೆ ಅಂತ ಹೇಳಿದಾಗ ಒಂದು ಪಿರಿಯಡ್ಸ್ 24-38 ದಿನದ ಒಳಗೆ ಆಗ್ತಾ ಉಂಟಂದರೆ ಅದು ಓಕೆ. ನಮ್ಮ ಪಿರಿಯಡ್ಸ್ ನಮ್ಮ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಮಗೆ ವಯಸ್ಸಾದಾಗ ಈಗ ಒಂದು ಯೂಶ್ವಲಿ ನಮಗೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಆಗೋದು ಒಂದು 45 ವರ್ಷದ ನಂತರ ಇರ್ರೆಗ್ಯುಲರ್ ಆಗ್ತದೆ. ಯಾಕಂದರೆ ನಮ್ಮ ಅಂಡಾಶಯದಲ್ಲಿ ನಮ್ಮ ಅದು ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗೋದ್ರಿಂದ ಪ್ರತಿ ತಿಂಗಳಿಗೊಮ್ಮೆ ಪಿರಿಯಡ್ಸ್ ಬರಲಿಕ್ಕಿಲ್ಲ. ಬದಲಾಗಿ ತಿಂಗಳಿಗೆ

0: ಸರ್ತಿ ಬರುವಂಥದ್ದು ಅಥವಾ 2 ತಿಂಗಳಿಗೆ ಒಮ್ಮೆ ಬರುವಂಥದ್ದು, ಬಂದ ಕೂಡಲೇ ತುಂಬ ಹೆವಿ ಫ್ಲೋ ಆಗು, ಇದೆಲ್ಲವೂ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುವಂಥದ್ದು. ಇದು ಪೆರಿಮೆನಪಾಸಲ್ ಅಂದರೆ ಮೆನಪಾಸ್ ಆಗುವಕ್ಕಿಂತ ಮುಂಚೆ ಪ್ರೀ ಮೆನಪಾಸಲ್ ಈ ಥರ ಏರುಪೇರು ಹಾರ್ಮೋನ್ಸಿಂದ ಆಗಿರ್ತದೆ. ಇದನ್ನು ನಾವು ನೀವು ಹೇಳಿದ ಹಾಗೆ ಇದನ್ನು ನಾವು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಬೇಕು. ಇಲ್ಲ ನನಗಿನ್ನು ಮುಟ್ಟು ನಿಲ್ಲುವಂಥದ್ದು, ಹಾಗೆ ನನಗೆ ಈ ಥರ ಏರುಪೇರು ಆಗ್ತಾ ಉಂಟು, ಇದು ಇನ್ನು ಸ್ವಲ್ಪ ದಿನದಲ್ಲಿ ನನಗೆ ಮುಟ್ಟು ನಿಲ್ತದೆ, ಹಾಗಂತ ನಾವು ಯೋಚನೆ ಮಾಡಬಾರ್ದು. ಬದಲಾಗಿ ಈಗ ನೀವು ಹೇಳಿದಾಗೆ ನಾವು ಅದಕ್ಕೆ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ಬೋದು. ಅದು ಬರೀ ಗರ್ಭಕೋಶಕ್ಕೆ ಸಂಬಂಧಪಟ್ಟದ್ದು ಅಲ್ಲದೆ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಹೀಗೆ ಹಲವು ಕಾರಣ ಇರ್ತದೆ. ಸ್ವಲ್ಪ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಮಾಡಿ ನಮಗೆ ಅದು ಕಂಡುಕೊಳ್ಬೇಕಾಗ್ತದೆ. ಇನ್ನು ನೀವು ಹೇಳ್ತೀರಿ ಈ ಮೆನೋಪಾಸ್ ಬರೋಕ್ಕಿಂತ ಮುಂಚೆ ಈ ಪೆರಿಮೆನೋಪಾಸಲ್ಲಿ ನಮಗೆ ಅದು ಒಂಥರ ಮಾನಸಿಕ ಖಿನ್ನತೆ, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ, ಹಾಟ್ ಫ್ಲಷಸ್, ಇದೆಲ್ಲವೂ ಸಹ ನಮ್ಮ ದೇಹದಲ್ಲಿ ಒಂದು ಈಸ್ಟ್ರೋಜನ್ ಅಂತ ನಿಮಗೆ ಗೊತ್ತಿರ್ಬೋದು ಒಂದು ಹಾರ್ಮೋನ್ಸ್ ಇರ್ತದೆ. ಅದು ನಮ್ಮ ರಿಪ್ರೊಡಕ್ಟಿವ್ ಏಜ್ ಅಂದರೆ ಒಂದು 20-25-45 ವರ್ಷ ತನಕ ನಮ್ಮ ಹೆಣ್ಣು ಮಕ್ಕಳಲ್ಲಿ ಬಹಳವಾಗಿ ಚೆನ್ನಾಗಿರ್ತಾರೆ. ಆ್ಯಸ್ ವಿ ಏಜ್ ಆ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದಾಗಿ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಮಗೆ ಮೂಡ್ ಸ್ವಿಂಗ್ಸ್ ಬರುವಂಥದ್ದು, ನಮಗೆ ಸುಸ್ತಾಗುವಂಥದ್ದು, ಮಾನಸಿಕ ಖಿನ್ನತೆ ಬರುವಂಥದ್ದು, ಇದೆಲ್ಲ ಬಿಕಾಸ್ ಆಫ್ ದಿಸ್ ಪೆರಿಮೆನಪಾಸಲ್ ಚೇಂಜಸ್, ಕ್ಲೈಮ್ಯಾಟ್ರಿಕ್ ಚೇಂಜಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯ ಅಲ್ಲ, ಇದು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದರೆ ನೀವು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅಂತ ತಗೊಳ್ಬೇಕು. ಇದು ನಾರ್ಮಲ್ ಅಲ್ಲ, ಇದಕ್ಕೆ ನೀವು ನಿಮ್ಮ ಮನೆಯವರ ಹತ್ರ ನಾವು ಮಾತಾಡಬೇಕಾಗಿ ಬರ್ತದೆ.
1: ಜಸಿಂತ್ ಅವರೇ ಕರೆ ಮಾಡಿದಿರಿ, ಧನ್ಯವಾದಗಳು. ನಿಮ್ಮ ಕರೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೀವಿ. ಮುಂದಿನ ಕರೆ ಇದೆ ಡಾಕ್ಟ್ರೆ. ಹಲೋ
2: ಹಲೋ,
1: ನಮಸ್ಕಾರ, ಹೇಳಿ, ನಿಮ್ಮ ಹೆಸರು ಊರು ಹೇಳಿ. ಅಮ್ಮ,
2: ನನ್ನ ಹೆಸರು ನೀರಜ್ ಅಂತ.
1: ನೀರಜ್ ಅವರೇ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ.
0: ಹಲೋ ನೀರಜ್ ಅವರೇ.
2: ಹಲೋ ನಮಸ್ತೆ ಡಾಕ್ಟರ್.
0: ನಮಸ್ತೆ,
2: ನಾನು ನೀರಜ್ ಅಂತ ಕಿಂಗೋಳಿಯಿಂದ. ಇದು ನಮ್ಮಲ್ಲಿ ಒಬ್ಬರು ಈಗ ತಿಂಗಳಿಗೊಮ್ಮೆ ಮುಟ್ಟಾಗ್ತಿದ್ರು ಮುಂಚೆ, ಈಗ ತಿಂಗಳಿಗೆ 2 ಬಾರಿ, ಮತ್ತೆ ಅದಕ್ಕಿಂತ ಮುಂಚೆ ಮುಟ್ಟು ನಿಂತಿತ್ತು, ಆಮೇಲೆ ಈಗ 2 ತಿಂಗಳಿಗೆ 2 ಬಾರಿ ಆಗ್ತದೆ. ಅದು ಏನು ಸಮಸ್ಯೆ, ಗಂಡ ಹೆಂಡತಿ ಸಂಪರ್ಕದಲ್ಲಿ ಇದ್ರೆ ಆ ಥರ ಆಗ್ತದೆ ಅಥವಾ ಏನಂತ ಸ್ವಲ್ಪ ಮಾಹಿತಿ ಬೇಕಿತ್ತು.
0: ಅದೇ ಈಗ ಒಂದು ಅದಕ್ಕೆ ಪೆರಿಮೆನಪಾಸಲ್ ಅಂತಂದರೆ ಆಫ್ಟರ್ ಸರ್ಟನ್ ಏಜ್ ನಮಗೆ ಈ ಥರ ಪೀರಿಯಡ್ಸ್ ರೆಗ್ಯುಲರ್ ಆಗೋದಿಲ್ಲ, ಬಿಕಾಸ್ ನಮ್ಮ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಹಾಗೆ ತಿಂಗಳಿಗೆ 2 ಸರ್ತಿ ಆಗುವಂಥದ್ದು, ತಿಂಗಳಿಗೆ 2 ತಿಂಗಳ ನಂತರ ಬರುವಂಥದ್ದಾಗ್ತದೆ. ಈಗ ಈಗ ಮುಟ್ಟು ನಿಂತ ಮೇಲೆ ಅಂತ ಹೇಳ್ತಾರೆ, ಅಂದರೆ ಮುಟ್ಟು ಈಗ ನಾವು ಮೆನೋಪಾಸ್ ಅಂದರೆ 1 ವರ್ಷ ನಮಗೆ ಮುಟ್ಟು ನಿಂತ ಮೇಲೆ ಮತ್ತೆ ಮುಟ್ಟು ಆಗುವುದು ಒಳ್ಳೆಯದಲ್ಲ. ಸೊ ಹಾಗೆ ಏನಾರಾದರೆ 1 ವರ್ಷ ನನಗೆ ಮುಟ್ಟೇ ಆಗಲಿಲ್ಲ ಮತ್ತೆ ನನಗೆ ಮುಟ್ಟಾಯಿತು ಅಂತೇಳಿ ನಾವು ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕಾಗ್ತದೆ. ಹೌದು, ಲೈಂಗಿಕ ಕ್ರಿಯೆ ಆದ ಮೇಲೆ ಮುಟ್ಟಾಗುವಂಥದ್ದು ಅಥವಾ ಸ್ವಲ್ಪ ಬ್ಲೀಡಿಂಗ್ ಆಗುವಂಥದ್ದು, ಸ್ವಲ್ಪ ಸ್ಪಾಟಿಂಗ್ ಆಗುವಂಥದ್ದು ಒಳ್ಳೆಯದಲ್ಲ, ಅದಕ್ಕೂ ಸಹ ನಾವು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಬೇಕಾಗ್ತದೆ.
2: ಅಂದ್ರೆ 1 ವರ್ಷ ನಿಂತಿಲ್ಲ, 1 ವರ್ಷದ ಮುಂಚೆ ಸರಿಯಾಗಿ ಆಗ್ತಿತ್ತು, ಆಮೇಲೆ 2 ತಿಂಗಳಿಗೊಮ್ಮೆ.
0: ಹೌದು, ಅದು ನಾನು ಹೇಳಿದ ಹಾಗೆ ಒಂದು 45 ಪ್ರಾಯದ ನಂತರ ನಮಗೆ ತಿಂಗಳು ತಿಂಗಳು ಆಗುವಂತಹ ಮುಟ್ಟಲ್ಲಿ ವ್ಯತ್ಯಾಸ ಬರ್ತದೆ. ಇದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು ಅಥವಾ ಬೇರೆ ಕಾರಣ ಸಹ ಆಗಿರ್ಬೋದು. ನಮ್ಮ ಅಂಡಾಶಯದಲ್ಲಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಕಡಿಮೆ ಆದ ಕೂಡಲೇ ನಮ್ಮ ದೇಹ ಪ್ರಕೃತಿ ಹೇಗೆ ವೇರಿಯೇಷನ್ ಆಗುತ್ತೆ, ಹಾಗೆ ನಮ್ಮ ಮುಟ್ಟಿನ ಚಕ್ರ ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತದೆ. ನೀವು ಅದಕ್ಕೆ ನಾವು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ ಕಾರಣ.
1: ನೀರಜ್ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಬಹುಶಃ ಏನಪ್ಪ ಆಸ್ಪತ್ರೆ ಏರ್ಲಕಟ್ಟೆಯಲ್ಲಿ ಡಾಕ್ಟರ್ ರಮ್ಯಾ ಅವರು ಸಿಗ್ತಾರೆ, ಮೀಟ್ ಆಗಬಹುದು ಅಂತ ಹೇಳ್ತಾ ಮುಂದಿನ ಕರೆ ಹೋಗ್ತಾ ಇದ್ದೇವೆ. ಹಲೋ
3: ಜಯರಾಜ್, ಬಹಳ ಕಡಮ್.
1: ಜಯರಾಜ್ ಅವರೇ ಪ್ರಶ್ನೆ ಕೇಳಿ.
3: ಎಂತು, ನಾನು ಮೊನ್ನೆ ನಾನು ಮತ್ತೆ ಅಕ್ಕನ ಮಗಳು ಅಕ್ಕ ಹೋದ್ದು ವೆನ್ಲಾಗ್ ಆಸ್ಪತ್ರೆಗೆ. ಅಕ್ಕ ಜೋರು ಹೊಟ್ಟೆ ನೋವು ಬಂತು, ಮತ್ತೆ ಸಿಗಲ ಸರ್ ನೀಡಿಲ್ಲ, ಬರಬಾರ್ದು ಅಂತಲ್ಲ, ಕೈದಿದ್ರು, 3 ಕೈದಿದ್ರು ಎದುರಿಗೆ ಆಯ್ತು ನಮ್ಗೆ. ಹಾಗೆ ಇದ ಬಂದ ನಾವು
1: ಆಯ್ತು. ನಿಮ್ಮ ಪ್ರಶ್ನೆ ಏನು ಹೇಳಿ?
3: ಅವಳಿಗೆ ಪದೇ ಪದೇ ಮೆನ್ಸು ಹಾಕ್ತಾರೆ ಅವಳಿಗೆ.
1: ಆಯ್ತು, ಓಕೆ, ಈ ವಿಷಯದ ಬಗ್ಗೆ ಡಾಕ್ಟರ್ ಈಗ ಮಾತಾಡ್ತಾರೆ, ನಿಮ್ಮ ರೇಡಿಯೋದಲ್ಲಿ ಕೇಳಿಯೋ.
0: ಓಕೆ, ನಾನು ಹೇಳಿದಾಗೆ ಈಗ ಒಂದ್ಸತಿ ಒಂದು ಸಣ್ಣ ಮಕ್ಕ ಅಂದರೆ 12-13 ವರ್ಷದಲ್ಲಿ ಫಸ್ಟ್ ಟೈಮ್ ಅವಳು ಮೆನ್ಸಸ್ ಆಗ್ತಾ ಉಂಟಂತೇಳಿ, ಆ ಮಕ್ಕಳಲ್ಲಿ ಸಹ ಪಿರಿಯಡ್ಸ್ ತಿಂಗಳು ತಿಂಗಳು ಆಗೋದಿಲ್ಲ. ಯಾಕಂದರೆ ಮೆದುಳಿನಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್, ನಮ್ಮ ಥೈರಾಯ್ಡ್ ಎಲ್ಲ ಸಹ ಒಂದು ಸಿಂಕ್ರೋನಿ ಅಂತ ಹೇಳಬೇಕಾದ್ರೆ ಒಂದಕ್ಕೊಂದು ನಮಗೆ ಕನೆಕ್ಷನ್ ಇರ್ತದೆ. ಸೊ ಸಣ್ಣ ಮಕ್ಕಳಲ್ಲಿ ಈ ಹಾರ್ಮೋನ್ಸ್ ಡೆವಲಪ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ, ಒಂದು 2-3 ವರ್ಷ ಆಗ್ಬೋದು.

0: ಎರಡು ಮೂರು ವರ್ಷ ತನಕ ಹೆಣ್ಣು ಮಕ್ಕಳಲ್ಲಿ ತಿಂಗಳು ತಿಂಗಳು ಸರಿ ಆಗಲಿಕ್ಕಿಲ್ಲ, ಎರಡು ಮೂರು ತಿಂಗಳಿಗೊಮ್ಮೆ ಆಗುವುದು ಅಥವಾ ಒಂದು ತಿಂಗಳಲ್ಲಿ ಎರಡು ಮೂರು ಸತಿ ಆಗುವಂಥದ್ದು ಸಹಜವಾಗಿರ್ತದೆ. ಆದರೆ ಈ ಥರ ಬ್ಲೀಡಿಂಗ್ ಆಗಿರೋದ್ರಿಂದ ಅವಳಿಗೆ ಹೆಚ್ಚು ರಕ್ತಸ್ರಾವ ಆಗಬಾರ್ದು, ಅದನ್ನು ನಾವು ಸ್ವಲ್ಪ ನೋಡ್ಕೊಳ್ಬೇಕು. ಅವಳಿಗೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಉಂಟು ಅಂತ ಹೇಳಿದರೆ ನಾವು ಅಂಥ ಹೆಣ್ಮಕ್ಕಳಿಗೆ ನಾವು ಡಾಕ್ಟರ್ಸನ್ನು ಕನ್ಸಲ್ಟ್ ಆಗಬೇಕು. ಆದರೆ ಅವಳಿಗೆ ಎರಡು ಮೂರು ಸತಿ ಎರಡು ಮೂರು ತಿಂಗಳಿಗೊಮ್ಮೆ ಆಗುವಂಥದ್ದು ಇರ್ರೆಗ್ಯುಲರ್ ಆಗುವಂಥದ್ದು ಸಹಜ. ಒಂದು ಎರಡು ಮೂರು ವರ್ಷ ಪೀರಿಯಡ್ಸ್ ಆಗಿ ಒಂದು ಎರಡು ಮೂರು ವರ್ಷ ಇದು ಸಹಜವಾಗಿರ್ತದೆ.
1: ಆಯಿತು ಡಾಕ್ಟ್ರೇ, ಅವರಿಗೆ ಧನ್ಯವಾದ ಹೇಳ್ತಾ ಇನ್ನೊಂದು ಪ್ರಶ್ನೆ ಡಾಕ್ಟ್ರೇ, ಈಗ ಕೆಲವು ಮಹಿಳೆಯರು ಈ ಋತುಚಕ್ರವನ್ನು ಮುಂದೂಡಲಿಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದಿದೆ, ಇದೆಷ್ಟು ಸುರಕ್ಷಿತ?
0: ಕೆಲವು ಸತಿ ನಮಗೆ ಕೆಲವು ಕಾರಣಗಳಿಂದಾಗಿ ಈ ಥರ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ನ ನಾವು ತೊಗೊಳ್ತೀವಿ. ನಮಗೆ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ಈಗ ಮದುವೆ ಉಂಟು, ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು, ಹಾಗೆ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ಬೇಕು ಅಂತ ಹೇಳ್ತಾರೆ. ನಾವು ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ಕೊಡ್ಬೋದು, ಆದರೆ ಇದನ್ನು ಪದೇ ಪದೇ ತೊಗೊಳ್ಳೋದು ಒಳ್ಳೆಯದಲ್ಲ. ಅಭ್ಯಾಸ ಆದರೆ ಏನಾಗ್ತದೆ ಅಂದರೆ, ನಾನು ಪದೇ ಪದೇ ಹೇಳಿದಾಗೆ ನಮ್ಮ ಬ್ರೈನಲ್ಲಿ ಹಾರ್ಮೋನ್ಸ್ ಇರ್ತದೆ, ಬ್ರೈನಲ್ಲಿ ಸಿಗ್ನಲ್ಸ್ ಇರ್ತದೆ, ಆ ಬ್ರೈನಲ್ಲಿ ಸಿಗ್ನಲ್ಸ್ ಟ್ರಿಗರ್ ಆದಾಗ ನಮಗೆ ಅಲ್ಲಿಂದ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿ ನಮ್ಮ ಅಂಡಾಶಯ ನಮ್ಮ ಗರ್ಭಕೋಶಕ್ಕೆ ನಾವು ಹಾಗೆ ನಮಗೆ ಮೆನ್ಸಸ್ ಬರೋದು. ಈಗ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸಿಗೆ ನಾವು ವಾಪಸ್ ನಾವು ಒಳಗೆ ಮತ್ತು ವಾಪಸ್ ಟ್ಯಾಬ್ಲೆಟ್ಸ್ ಕೊಟ್ಟರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಸೊ ಇದು ಒಂದು ಸರ್ತಿ ಎರಡು ಸರ್ತಿ ಓಕೆ, ಬಟ್ ಪದೇ ಪದೇ ಆಗೋದ್ರಿಂದ ನಮ್ಮ ನಮ್ಮ ಏನು ನಾರ್ಮಲ್ ಸೈಕಲ್ಸ್ ಇರ್ತದೆ ನೋಡಿ, ಅದು ವೇರಿಯೇಷನ್ಸ್ ಬರ್ತದೆ. ಸೊ ಬರುವ ನೆಕ್ಸ್ಟ್ ಸೈಕಲ್ ಅವರಿಗೆ ಸ್ವಲ್ಪ ಇನ್ನೂ ಇರ್ರೆಗ್ಯುಲರ್ ಬರ್ಬೋದು, ಹೆವಿ ಬ್ಲೀಡಿಂಗ್ ಬರ್ಬೋದು. ಸೊ ಪದೇ ಪದೇ ತಗೊಳ್ಳುವಂಥದ್ದು ಒಳ್ಳೆಯದಲ್ಲ.
1: ಇನ್ನೊಂದೀಗ ಮಹಿಳೆಯರಲ್ಲಿ ಕಂಡುಬರೋ ಮುಟ್ಟು ನಿಲ್ಲುವುದು ಅಥವಾ ಮೆನೋಪಾಸ್ ಅಂತ ಆಗ ಮಾತಾಡ್ತಿದ್ರಿ, ಇದು ಏನಂತ ಸ್ವಲ್ಪ ವಿವರಿಸ್ಬೋದು ಡಾಕ್ಟ್ರೆ?
0: ಮೆನೋಪಾಸ್ ಅಂತ ಹೇಳುವಂಥದ್ದು ಪ್ರತಿ ಮಹಿಳೆಯರಿಗೆ ಬರುವಂಥ ಒಂದು ಸಾಮಾನ್ಯ ಕ್ರಿಯೆ. ಮೆನೋಪಾಸ್ ಹೇಗೆ ಬರ್ತದಂತಾರೆ, ನಮ್ಮ ಭಾರತದ ಮಹಿಳೆಯರಿಗೆ ಆವ್ರೇಜ್ ಆಗಿ ಒಂದು 47-49 ವರ್ಷದಲ್ಲಿ ಮೆನೋಪಾಸ್ ಬರ್ತದೆ. ಆದರೆ ಪಾಶ್ಚಾತ್ಯ ಹೆಂಗಸರಿಗೆ ಒಂದು 50 ಮೇಲೆ ಸಹ ಮೆನೋಪಾಸ್ ಲೈಕ್ ಅವ್ರ ಮೆನ್ಸಸ್ ಆಗ್ತಾ ಇರ್ತಾರೆ, ಮತ್ತೆ ನಿಲ್ತದೆ. ಇದು ನಾರ್ಮಲ್ಲಾಗಿ ಆಗುವಂಥದ್ದು ನಮ್ಮ ಅಂಡಾಶಯದಲ್ಲಿ ಏನು ನಾನು ಹಾರ್ಮೋನ್ಸ್ ಅಂತ ಹೇಳ್ತಿದ್ದೇನೆ ಅದು ಪ್ರೊಡ್ಯೂಸ್ ಆಗೋದು ಕಂಪ್ಲೀಟ್ಲಿ ಸ್ಟಾಪ್ ಆದಾಗ ನಮಗೆ ಇನ್ನು ನೆಕ್ಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಪೀರಿಯಡ್ಸ್ ಬರುವುದಿಲ್ಲ. ನಮಗೆ ಇದು 1 ತನಕ ಪೀರಿಯಡ್ಸ್ ಬರಲೇ ಇಲ್ಲ ಅಂತ ಹೇಳಿದಕ್ಕೂ ಒಂದು ಮಹಿಳೆ ಮೆನೋಪಾಸ್ ಆದಲು ಅಂದರೆ ಇದು ರಿಟ್ರೋಸ್ಪೆಕ್ಟಿವ್ಲಿ ಅಂದರೆ 1 ಆದ ಮೇಲೇ ನಮಗೆ ಹೇಳಲಿಕ್ಕೆ ಸಾಧ್ಯ ನಾನು ಮೆನೋಪಾಸ್ ಆದೆ ಅಂತ. ಇದು ಕೆಲವರಿಗೆ ಏನಾಗ್ತದೆ ಅಬ್ರಪ್ಟಾಗಿ ಸ್ಟಾಪ್ ಆಗ್ತದೆ, ಅಂದರೆ ನನಗೆ ಹೋದ ತಿಂಗಳಿತ್ತು ಪಿರಿಯಡ್ಸ್ ಆಯಿತು ಬಟ್ ನೆಕ್ಸ್ಟ್ ನನಗೆ ಇನ್ನು ಪಿರಿಯಡ್ಸ್ ಆಗಲೇ ಇಲ್ಲ ಡಾಕ್ಟ್ರೆ, ಈಗ ಆಗದೇ 6-7 ಅಂತ. ಕೆಲವರಿಗೆ ಏನಾಗ್ತದೆ, ಈಗ ಕೆಲವರು ಕರೆ ಮಾಡಿ ಕೇಳಿದಾಗೆ ಪಿರಿಯಡ್ಸ್ ಇರ್ರೆಗ್ಯುಲರ್ ಆಗಲಿಕ್ಕೆ ಶುರು ಆಗ್ತದೆ, ಯಾಕಂದರೆ ಈಸ್ಟ್ರೋಜನ್ ನಾವೇನು ಹಾರ್ಮೋನ್ಸ್ ಅಂತ ಹೇಳ್ತೇವೆ ಅದರದ್ದು ಪ್ರಮಾಣ ಕಡಿಮೆ ಆಗ್ತಾ ಆಗ್ತಾ ಇದ್ದಂಗೆ ನಮಗೆ ಪಿರಿಯಡ್ಸ್ ರೆಗ್ಯುಲರ್ ಆಗಿ ಬರೋದಿಲ್ಲ, ಇರ್ರೆಗ್ಯುಲರ್ ಆಗಿ ಬರೋದು. ಅಥವಾ ನಾವೇನು ಹೇಳ್ತೇವೆ ಹೆವಿ, ಮೊದಲು ನನಗೆ ತುಂಬ ಬ್ಲೀಡಿಂಗ್ ಆಗ್ತಾ ಇತ್ತು, ಈಗ ನಂಗೆ ಅಷ್ಟು ಬ್ಲೀಡಿಂಗ್ ಆಗ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ. ಸೊ 2-3 ಬರೋದು, 6 ಬರೋದು, ಹೀಗೆ ಅದರ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇರ್ತದೆ. ಹೀಗೆ ನಾವು ಹೇಳೋದಾದರೆ 1 ಕಂಪ್ಲೀಟಾಗಿ ನಮಗೆ ಪಿರಿಯಡ್ಸ್ ಆಗದಿದ್ದರೆ ದೆನ್ ದಟ್ ವಿಮೆನ್ ಹ್ಯಾಸ್ ರೀಚ್ಡ್ ಮೆನೋಪಾಸ್. ಆದರೆ 1 ಮೆನೋಪಾಸ್ ಆದ ಮೇಲೆ ನೆಕ್ಸ್ಟ್ ಅವಳಿಗೆ ಪಿರಿಯಡ್ಸ್, ಅದು ಹೆವಿ ಬ್ಲೀಡಿಂಗ್ ಆದರೂ ಬರಲಿ ಅಥವಾ ಸ್ಪಾಟಿಂಗ್ ಆದರೂ ಬರಲಿ, ಅವರು ಬಂದು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಲೇಬೇಕಾಗ್ತದೆ.
1: ಈಗ ಪ್ರೀ ಮೆನೋಪಾಸ್ನ ಲಕ್ಷಣಗಳನ್ನು ಸ್ವಲ್ಪ ವಿವರಿಸ್ತೀರಾ?
0: ಯಾ, ಪ್ರೀ ಮೆನೋಪಾಸ್ ಅಂದರೆ ಈಗ ನಾನು ಮೆನೋಪಾಸ್ ಒಂದು 48-49 ಇಯರ್ಸ್ ಅಂದರೆ ಅದಕ್ಕಿಂತ ಮುಂಚೆ, ಪ್ರೀ ಅಂದರೆ ಮುಂಚೆ, ಅದಕ್ಕಿಂತ ಮುಂಚೆ ನಮಗೆ ಕೆಲವು ಸಿಂಪ್ಟಮ್ಸ್ ಕಾಣಿಸ್ತದೆ, ಅದೆಲ್ಲನೂ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಡೆಫಿಷಿಯನ್ಸಿ ಅಂತ. ಅದು ಸಡನ್ನಾಗಿ ನಮಗೆ ಸಿಟ್ಟು ಬರುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಮತ್ತು ಹಾಟ್ ಫ್ಲಶಸ್, ಮೈಯೆಲ್ಲ ಬಿಸಿ ಬಿಸಿ ಆಗುವಂಥದ್ದು, ಎಲ್ಲ ಈಸ್ಟ್ರೋಜನ್ ಡೆಫಿಷಿಯನ್ಸಿಯಿಂದ ಆಗ್ತಾ ಇರ್ತದೆ. ಯಾಕಂದರೆ ಇದೊಂದು ಹಾರ್ಮೋನ್, ನಮ್ಮ ಹೆಣ್ಣು ಮಕ್ಕಳ ಹೇಳಬೇಕಂತಾರೆ ನಾವು ಹುಟ್ಟಿದಾಗಿಂದ ಪ್ಯುಬರ್ಟಿ ಮೆನಾರ್ಕಿಯಾಗಿ ಮೆನಪಾಸ್ ಮೆನಪಾಸ್ ನಂತರ ನಮ್ಮ ಇಡೀ ದೇಹವನ್ನು ನಮ್ಮ ಹಾರ್ಮೋನ್ಸ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಪ್ರೊಟೆಕ್ಟು ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ. ಈಸ್ಟ್ರೋಜನ್ ಹಾರ್ಮೋನ್ಸ್ ಅಂತ ಹೇಳುವಂಥದ್ದು ನಮ್ಮ ಪ್ರತಿಯೊಂದು ದೇಹದ ಪ್ರತಿಯೊಂದು ಭಾಗಕ್ಕೂ ಬೇಕು, ಕೂದಲಿರ್ಬೋದು, ಕಣ್ಣಿರ್ಬೋದು, ಚರ್ಮ ಇರ್ಬೋದು, ಯೋನಿ ಇರ್ಬೋದು, ಗರ್ಭಕೋಶ ಇರ್ಬೋದು, ಮೂತ್ರಕೋಶ. ಸೊ ನಾವು ಟೋಟಲಿ ಡಿಪೆಂಡೆಂಟ್ ಆನ್ ದಿಸ್ ಹಾರ್ಮೋನ್. ಸೊ ಈ ಹಾರ್ಮೋನ್ಸ್ ಯಾವಾಗ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ ಆವಾಗ ನಮಗೆ ಈ ಥರ ಎಲ್ಲ ಸಿಂಪ್ಟಮ್ಸ್ ಬರ್ತದೆ, ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು, ಕಡಿಮೆ ಆಗ್ತವೆ. ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಕೆಲವರಿಗೆ

0: ಪಿರಿಯಡ್ಸ್ ಇರ್ರೆಗ್ಯುಲರ್ ಬರ್ತದೆ, ಡಿಪ್ರೆಷನಿಗೆ ಹೋಗ್ತಾರೆ, ನನ್ನಿಂದ ಏನು ಒಂಥರ ಮಾನಸಿಕ ಖಿನ್ನತೆ, ನನಗೆ ಮೊದಲೆಲ್ಲ ಅಷ್ಟು ಮಾಡಲಿಕ್ಕೆ ಆಗ್ತಾಯಿತ್ತು, ಈಗ ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಮಕ್ಕಳ ಮೇಲೆ, ಇದೆಲ್ಲ ಸಾಮಾನ್ಯವಾಗಿ ಬರುವಂಥದ್ದು, ಇದೆಲ್ಲ ಅರ್ಲಿ ಸಿಂಪ್ಟಮ್ಸ್. ಮತ್ತೆ ಹೋದಾಗ ಅದೇ ಮೆನೋಪಾಸ್ ಸ್ಟಾಪ್ ಆಯಿತು, ಯೂರಿನಲ್ಲಿ ಪ್ರಾಬ್ಲಮ್ ಬರುವಂಥದ್ದು, ಗರ್ಭಕೋಶ ಜಾರುವಂಥದ್ದು, ಆಸ್ಟಿಯೋಪೊರೋಸಿಸ್ ಅಂದರೆ ನಾನು ಹೇಳಿದಾಗ ಈಸ್ಟ್ರೋಜನ್ ಎಲ್ಲ ನಮ್ಮ ಪ್ರತಿಯೊಂದು ದೇಹದ ಎಲ್ಲ ಭಾಗಕ್ಕೂ ಈಸ್ಟ್ರೋಜನ್ ಬೇಕು, ಅದಿಲ್ಲದಾಗ ಎಲ್ಲ ಕಡೆ ಡೆಫಿಷಿಯನ್ಸಿ ಆಗುತ್ತೆ, ಸೊ ಬೋನ್ ವೀಕ್ ಆಗುವಂಥದ್ದು ಹೀಗೆ ಇರ್ತದೆ. ಸೊ ಈ ಟೈಮಲ್ಲಿ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಮ್ಮ ಮನೆಯಲ್ಲಿ ಇರುವಂಥ ವಾತಾವರಣ ಚೇಂಜ್ ಆಗಬೇಕು. ಈಗ ನಮ್ಮ ಅಕ್ಕಂದಿರು ಅಮ್ಮಂದಿರು ಈ ಒಂದು ಫೇಸಿಗೆ ಹೋಗ್ತಾ ಇದ್ದಾರೆ, ಕುಟುಂಬದಲ್ಲಿ ಅವರಿಗೆ ತುಂಬ ಸಪೋರ್ಟ್ ಸಿಗಬೇಕು, ಇದೊಂದು ಸಹಜವಾದದ್ದು, ಇದೊಂದು ಫೇಸಿಗೆ ನಾವೆಲ್ಲರೂ ಸಹ ಆ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು. ಇದು ತುಂಬ ನಮಗೆ ನಮ್ಮ ದಿನದಿನ ಕೆಲಸಕ್ಕೆ ಅಡ್ಡಿಯಾಗ್ತಾ ಉಂಟು, ನನಗೆ ಮೊದಲಿನ ಕೆಲಸ ನಾವು ಖಂಡಿತವಾಗಿ ಅದನ್ನು ಮುಚ್ಚುಮರೆ ಇಲ್ಲದೆ ನಮ್ಮ
1: ಡಾಕ್ಟರ್
0: ಕುಟುಂಬದ ಸದಸ್ಯರು ಸಹ ಅರ್ಥ ಮಾಡಿಕೊಳ್ಬೇಕು, ಮತ್ತು ಇದು ನಮಗೆ ಬರ್ತಾ ಉಂಟು ಅಂತೇಳಿ ನಾವು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಪರಿಹಾರ ಕಂಡುಕೊಳ್ಬೇಕು, ಇಲ್ಲದಿದ್ದರೆ ನಾವು ಅದರಲ್ಲೇ ಕೊರಗ್ತಾ ಇರ್ತೇವೆ. ಸೊ ಇಟ್ ಈಸ್ ಆಲ್ ನಾರ್ಮಲ್, ಎಲ್ಲ ಹೆಣ್ಣುಮಕ್ಕಳು ಇದೊಂದು ಫೇಸಿಗೆ ನಾವು ಹೋಗೇ ಹೋಗ್ತೇವೆ.
1: ನೀವು ಹೇಳೋದು ಈಸ್ಟ್ರೋಜನ್ ಅನ್ನು ಹಾರ್ಮೋನ್ ಒಂದು ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀರಿ ಅಲ್ವಾ, ಅವರಿಗೆ ಪ್ರೊಟೆಕ್ಷನ್ ಆಗಿರ್ತದೆ ಅಂತೇಳಿ. ಇದು ನಿಂತ ನಂತರ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ಇದು ಬರ್ತದೆ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟ ಕಿಡ್ನಿಗೆ ಯಾವುದಕ್ಕೂ ಪ್ರಾಬ್ಲಮ್ ಬರ್ತದೆ, ಅದೆಲ್ಲ ಏನಿದೆಯಾ ಡಾಕ್ಟರ್, ಹಾಗೇನಾಗ್ತದೆ ಹೇಳಿ.
0: ಈಸ್ಟ್ರೋಜನ್ ಅಂದರೆ ನಾನು ಹೇಳಿದಾಗೆ ಹಾರ್ಟಿಗೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಸ್ವಲ್ಪ ಹೆಚ್ಚಾಗ್ಬೋದು, ಅಥವಾ ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೇವೆ ನಾವು, ಅಂದರೆ ಬೋನ್ ವೀಕ್ ಆಗ್ತದೆ. ಸೊ ನಾವು ನೋಡ್ಬೋದು ಕಾಲು ನೋವು ಗಂಟು ನೋವು ಬರುವಂಥದ್ದು, ಸ್ವಲ್ಪ ಒಬೇಸಿಟಿ, ಸ್ವಲ್ಪ ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ತಾರೆ, ಸ್ವಲ್ಪ ಅದು ಆಗುವಂಥದ್ದು, ಹೇರ್ ಗ್ರೋತ್, ವಾಯ್ಸ್ ಚೇಂಜ್, ಮತ್ತು ಮೂತ್ರಕೋಶದಲ್ಲಿ ಕೆಲವರಿಗೆ ಗರ್ಭಕೋಶ ಜಾರಿ ಬರ್ತದೆ, ಮೂತ್ರಕೋಶದಲ್ಲಿ ಹಿಡಿತ ಇರುವುದಿಲ್ಲ, ಯೂರಿನಲ್ಲಿ ಅವರಿಗೆ ಕಂಟ್ರೋಲ್ ಇರುವುದಿಲ್ಲ, ಬಿಕಾಸ್ ಅಲ್ಲಿರುವಂತಹ ಮಸಲ್ಸ್ ವೀಕ್ ಆಗುವಂಥದ್ದು. ಎಸ್
1: ಡಾಕ್ಟರ್, ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ, ಋತುಚಕ್ರ ಸಮಯದಲ್ಲಿ ಬಳಸುವ ಉತ್ಪನ್ನಗಳಿರುತ್ತೆ ಎಷ್ಟು ಪರಿಶುದ್ಧವಾಗಿರಬೇಕು, ಮತ್ತು ಆ ಪ್ರಾಡಕ್ಟ್ಸ್ ಎಲ್ಲ ಯಾವುದು ಹೇಗೆ ಅಂತೇಳಿ.
0: ನಾವು ಈಗ ನಮಗೆಲ್ಲರಿಗೂ ಗೊತ್ತು, ಎವ್ರಿ ಮಂತ್ ನಾವು ಈಗ ಪ್ಯಾಡ್ಸ್ ಯೂಸ್ ಮಾಡ್ತೇವೆ, ಮತ್ತು ಈಗ ಮೆನ್ಸ್ಟ್ರಲ್ ಕಪ್ ಅಂತ ಬರ್ತದೆ, ಸೊ ಅದನ್ನು ಸಹ ನಾವು ಯೂಸ್ ಮಾಡ್ತೇವೆ. ಯಾವುದೇ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿದರೆ ಸಹ, ಈಗ ಮೆನ್ಸ್ಟ್ರಲ್ ಈಗ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿದರೆ ಸಹ, ಈಗ ಮಾರ್ಕೆಟಲ್ಲಿ ಬಹಳ ಥರದ್ದು ಬರ್ತಾ ಉಂಟು, ಈ ಪ್ಯಾಡ್ಸನ್ನು ಯೂಸ್ ಮಾಡಿದರೆ ಸಹ ಒಂದು 4-5 ಗಂಟೆ ನಂತರ ಈ ಪ್ಯಾಡನ್ನು ನಾವು ಚೇಂಜ್ ಮಾಡಲೇಬೇಕು, ಶುಚಿಯಾಗಿಟ್ಕೊಳ್ಬೇಕು. ಮತ್ತು ಈ ಪ್ಯಾಡ್ ಚೇಂಜ್ ಮಾಡಿದ ನಂತರ ಮೋಸ್ಟ್ ಆಫ್ ದ ಡಿಫಿಕಲ್ಟಿ ಎಲ್ಲಿ ಡಿಸ್ಪೋಸ್ ಮಾಡುವಂಥದ್ದು ಅಂತ, ಇದು ಡಿಸ್ಪೋಸ್ ಸಹ ನಾವು ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗಿ ಬರ್ತದೆ, ಯಾಕಂದರೆ ಅದನ್ನು ನಾವು ಎಲ್ಲೆಲ್ಲಿ ಬಿಸಾಕಿದರೆ ಅದು ನಮ್ಮ ಸ್ಯಾನಿಟರಿ ವರ್ಕರ್ಸ್ ಅವರಿಗೆ ಸಹ ತೊಂದರೆ, ಕಲೆಕ್ಟ್ ಮಾಡಿ ಇದು ಮಾಡುವಂಥದ್ದು. ಸೊ ನಾನು ಈ ಕಾರ್ಯಕ್ರಮದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಪ್ಯಾಡ್ ಡಿಸ್ಪೋಸಲ್ ಬಗ್ಗೆ ಸಹ ನಾವು ಗಮನ ಹರಿಸಬೇಕು. ಅದನ್ನು ನಾವು ಡಿಸ್ಪೋಸ್ ಮಾಡಿದಾಗ ಅದನ್ನೊಂದು ರ್ಯಾಪರಲ್ಲಿ ಹಚ್ಚಿ ಒಂದು ರೆಡ್ ಕಲರ್ ಮಾರ್ಕ್ ಮಾಡಬೇಕು, ಸೊ ದಟ್ ವೆನ್ ವಿ ಡಿಸ್ಪೋಸ್ ಅವರಿಗೆ ಸಹ ಗೊತ್ತು, ಹೋ ಇದರಲ್ಲಿ ಒಂದು ಸ್ಯಾನಿಟರಿ ಪ್ಯಾಡ್ ಉಂಟು ಅಂತ. ಸೊ ದೇ ವಿಲ್ ಬಿ ಕೇರ್ಫುಲ್ ಅಲ್ಲಿ ಇಲ್ಲಿ ಬಿಸಾಕಬಾರ್ದು ಅಂತ. ಮತ್ತು ಈಗ ಹೆಚ್ಚಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಾಗಲಿ ಅಥವಾ ಕೆಲವು ಸಂಸ್ಥೆಗಳಲ್ಲಿ ನಾವು ಸ್ಯಾನಿಟರಿ ಪ್ಯಾಡ್ ಡಿಸ್ಪೋಸಲ್ ಇನ್ಸಿನರೇಟರ್ ಅಂತ ಒಂದು ಬರ್ತಾ ಉಂಟು
1: ಮೆಷಿನ್,
0: ಎಸ್ ಅದು ಸ್ಕೂಲ್ಸಲ್ಲಿ, ಕಾಲೇಜ್, ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ಅದು ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇಟ್ಸ್ ಅ ಪ್ಯಾಡ್ ಫ್ರೀ ಪೇ ಇದರಲ್ಲಿ ನಾವು ಹಾಕುವಂಥದ್ದು. ಸೊ ಅದು ಅಲ್ಲೇ ಒಂದು ಎಲೆಕ್ಟ್ರಿಕಲ್ ಮೆಷಿನ್, ಅದು ಸುಟ್ಟು ಹೋಗ್ತದೆ, ಬೂದಿ ಆಗ್ತದೆ. ಸೊ ಇಟ್ ಈಸ್ ಅ ಬೆಸ್ಟ್ ವೇ ಟು ಡಿಸ್ಪೋಸ್ ದ ಪ್ಯಾಡ್. ಮತ್ತು ಇನ್ನು ನಾವು ಮೆನ್ಸ್ಟ್ರಲ್ ಕಪ್, ಈಗ ನಾವು ಮೆನ್ಸ್ಟ್ರಲ್ ಕಪ್ ಅಂತ ಒಂದು ಪ್ರಾಡಕ್ಟ್ ಬರ್ತವೆ, ತುಂಬ ಜನ ನಾವು ಯೂಸ್ ಮಾಡ್ತಾರೆ, ಅದರಲ್ಲಿ ತುಂಬ ಕಂಫರ್ಟೇಬಲ್ ಆಗಿರ್ತಾರೆ. ಅದು ಅದನ್ನು ಪದೇ ಪದೇ ಡಿಸ್ಪೋಸ್ ಮಾಡುವಂಥದ್ದಲ್ಲ, ಒಂದು ಕಪ್ ಇದ್ಮೇಲೆ ಅದನ್ನು ನಾವು ರೀಯೂಸ್ ಮಾಡ್ಬೋದು, ಅದು ಸಿಲಿಕಾನ್ ಮೆಟೀರಿಯಲ್ ಆಗಿರೋದ್ರಿಂದ ರೀಯೂಸ್ ಮಾಡ್ಬೋದು, ನೆಕ್ಸ್ಟ್ ಸೈಕಲಿಗೆ ನಾವು ಅದನ್ನು ಸ್ಟೆರಿಲೈಸ್ ಮಾಡಿ ವಾಪಸ್ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಏನಾಗ್ತದಂದರೆ ಅದನ್ನು ಇನ್ಸರ್ಟ್ ಮಾಡುವಂತಹ ಮೆಥಡ್ ಇರ್ತದೆ, ಅದಕ್ಕೆ ಸ್ವಲ್ಪ ನಮ್ಮ ಹೆಣ್ಣು ಮಕ್ಕಳು ಅದಕ್ಕೆ ಬೇರೆ ಬೇರೆ ಸೈಜಸ್ ಅದರಲ್ಲಿ ಬರ್ತದೆ. ಸೊ ಅದಕ್ಕೆ ಅವರು ಅದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಅಂತ ಏನು ಹೇಳ್ತೇವೆ, ಒಂದು ಎರಡು ನಮ್ಮ ಪ್ಯಾಡ್ ಥರ ಒಂದು ಸಹ ತೊಗೊಂಡು ಹಾಕೋದು ಹಾಗೆ ಅಲ್ಲ, ಬಟ್ ಇದನ್ನು ಅವ್ರು ಇನ್ಸರ್ಟ್ ಮಾಡಿ ಅವರ ಸೈಜ್ ಕರೆಕ್ಟ್ ಇದೆಯಾ ಇಲ್ವಾ, ಕೆಲವು ಸತಿ ಪೇಯ್ನ್ ಆಗ್ತದೆ, ಅವರು ನಮ್ಮ ಬಾಡಿ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಕಷ್ಟ ಆಗ್ತದೆ. ಬಿಟ್ಟರೆ ಮೆನ್ಸ್ಟ್ರಲ್ ಕಪ್ ಆಲ್ಸೋ ನಾವು ಈಗ ಮಾರ್ಕೆಟಲ್ಲಿ ಬರ್ತಾ ಉಂಟು, ಇದು ಅಡ್ವೈಸಬಲ್
1: ಮಾಡಬೇಕು ಅಂತ ಹೇಳ್ತಾರೆ. ಡಾಕ್ಟರ್, ಈಗ ನಿಮ್ಮ ಎನ್ಎಫ್ಐ ಆಸ್ಪತ್ರೆಯಲ್ಲಿ ಓಬಿಜಿ ಡಿಪಾರ್ಟ್ಮೆಂಟ್ ಸ್ವಲ್ಪ ವಿವರ ಹೇಳಿ, ಹೇಗೆ ವರ್ಕ್ ಮಾಡ್ತದೆ ಅಂತ ಹೇಳಿ ಸಂಕ್ಷಿಪ್ತವಾಗಿ.
0: ನಮ್ಮ ಡಿಪಾರ್ಟ್ಮೆಂಟ್ ಆಬ್ಸ್ಟೆಟಿಕ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಆಬ್ಸ್ಟೆಟಿಕ್ ಅಂತೇಳಿ ನಾವು ಹೆರಿಗೆ ಮತ್ತು ಪ್ರಸೂತಿ ಮತ್ತು ಇನ್ನೊಂದು ಗೈನೋಕಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ಹೀಗೆ ಋತುಚಕ್ರ

0: ಅದಕ್ಕೋಸ್ಕರ ಮತ್ತು ಬ್ಲೀಡಿಂಗ್ ಬಗ್ಗೆ ಇರುವಂಥದ್ದು ಸಮಸ್ಯೆ ಇರುವಂಥದ್ದು. ಸೊ ನಮ್ಮ ಆಸ್ಪತ್ರೆಯಲ್ಲಿ ನಾವು ಹೆರಿಗೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೂ ನಾವು ಹ್ಯಾಂಡಲ್ ಮಾಡ್ತೇವೆ. ಅದು ಮೆಡಿಕಲ್ ಡಿಸಾರ್ಡರ್ಸ್ ಅಂತೇಳಿದ್ರೆ ಅನಿಮಿಯಾ ಆಗಿರ್ಬೋದು ಅಥವಾ ಬ್ಲಡ್ ಪ್ರೆಷರ್, ಶುಗರ್, ನಾರ್ಮಲ್ ಡೆಲಿವರಿ, ಸಿಸರಿನ್, ಎಲ್ಲ ಥರದ ಫೆಸಿಲಿಟೀಸ್ ನಮ್ಮಲ್ಲಿ ಉಂಟು.
1: ಕಡಿಮೆ ಖರ್ಚಿನಲ್ಲಿ ಅಥವಾ ಫ್ರೀ ಮಾಡುವಂತ ಫೆಸಿಲಿಟಿ
0: ನಮ್ಮ ಆಸ್ಪತ್ರೆಯಲ್ಲಿ ಒಂದು ಅಮ್ಮ ಸ್ಕೀಮ್ ಅಂತ ನಾವು ಹೊಂದಿದ್ದೇವೆ. ಅದರಲ್ಲಿ ಡೆಲಿವರಿ ಫ್ರೀ ಮಾಡೋದ್ರ ಜೊತೆಗೆ ತಾಯಿ ಮತ್ತು ಮಗುವಿನ ಏನು ಫೆಸಿಲಿಟೀಸಿಗೆ ಅಥವಾ ಇದಕ್ಕೆ ನಾವು 5,000 ರೂಪಾಯಿಯನ್ನು ಸಹ ನಮ್ಮ ಮ್ಯಾನೇಜ್ಮೆಂಟ್ ಕೊಡ್ತಾ ಉಂಟು. ಸೊ ಇದು ಅಮ್ಮ ಸ್ಕೀಮ್ ಅಂತ ನಾವು ಹೇಳ್ತೇವೆ. ಮತ್ತು ನಮ್ಮ ಗೈನೆಕ್ ಡಿಪಾರ್ಟ್ಮೆಂಟಲ್ಲಿ ನಾವೆಲ್ಲ ಥರದ ಸರ್ಜರೀಸ್ ಮಾಡ್ತಾ ಇದ್ದೇವೆ. ನಾವು ಕೀಹೋಲ್ ಸರ್ಜರಿ, ವಾಟ್ ವಿ ಕಾಲ್ ಆಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಮತ್ತು ನಮ್ಮ ಗೈನಕ್ ಆಂಕಾಲಜಿ ಅಂತ ಸಹ ಒಂದು ಡಿಪಾರ್ಟ್ಮೆಂಟ್ ಉಂಟು. ಅಲ್ಲಿ ಸಹ ನಾವು ಈ ಸ್ತ್ರೀರೋಗಕ್ಕೆ ಸಂಬಂಧ ಕ್ಯಾನ್ಸರ್ ಹೇಳ್ತೇವೆ, ಎಸ್ ಎಲ್ಲ ಕ್ಯಾನ್ಸರ್, ಅದರ ನಮ್ಮದು ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ, ನಪ್ಪಯ ಆಂಕಾಲಜಿಯಲ್ಲಿ ನಾವು ಎಲ್ಲ ರೀತಿಯ ಕ್ಯಾನ್ಸರ್ಗಳನ್ನು ಟ್ರೀಟ್ಮೆಂಟ್ ಮಾಡ್ತೇವೆ. ರೋಬೋಟಿಕ್ ಸರ್ಜರಿ ಸಹ ನಾವು ಮಾಡ್ತಾ ಇದ್ದೇವೆ.
1: ಅಮ್ಮ ಸ್ಕೀಮ್ ಬಗ್ಗೆ ಪಬ್ಲಿಸಿಟಿ ಬೇಕು, ಜನರಿಗೆ ಗೊತ್ತಾಗಿಲ್ಲ, ಗೊತ್ತಾದರೆ ಒಳ್ಳೇದು ಅಂತ ನಾನು ಅಂದ್ಕೊಳ್ತೀನಿ ಡಾಕ್ಟ್ರೆ. ಕೊನೆಯದಾಗಿ ಈಗ ಒಟ್ಟಾರೆಯಾಗಿ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ವಹಿಸಬೇಕಾದ ಬಹುಮುಖ್ಯ ವಿಚಾರಗಳು ಸಂಕ್ಷಿಪ್ತವಾಗಿ ಹೇಳಿ.
0: ಮಹಿಳೆ ಅಂತ ಹೇಳಿದ್ಮೇಲೆ ಈ ಋತುಚಕ್ರ ಆಗುವ ಋತುಮತಿ ಆಗುವಂಥದ್ದು ಅಥವಾ ಮೆನೋಪಾಸ್ ಆಗುವಂಥದ್ದು ಒಂದು ಫಿಸಿಯೋಲಾಜಿಕಲ್ ಪ್ರೋಸೆಸ್ ಅಂತ ನಾವು ಅಂದ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗೆ ನಮ್ಮ ಇಡೀ ಜೀವನ ಮಹಿಳೆಯಲ್ಲೆಲ್ಲ ಹಾರ್ಮೋನ್ಸಲ್ಲಿ ಕಂಟ್ರೋಲ್ ಆಗಿರ್ತದೆ. ಸೊ ನಾವು ಆ ಸ್ಟೇಜಸ್ ಆಫ್ ಲೈಫಲ್ಲಿ ನಾವು ಅದನ್ನು ಬಹಳ ಒಂದು ಸುಂದರವಾಗಿ ನಾವು ತಗೊಳ್ಬೇಕು. ಯಾವುದನ್ನು ನನಗೆ ಇದು ಮುಟ್ಟಾದರೆ ನನಗೆ ಬಹಳ ತೊಂದರೆ ಹಾಗಂತ ಅಂದ್ಕೊಳ್ಳೋದೆ, ಎಲ್ಲದಕ್ಕೂ ಒಂದು ಪರಿಹಾರ ಇದೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ನಾವು ಅದನ್ನು ಮುಕ್ತವಾಗಿ ಚರ್ಚಿಸಬೇಕು, ಮುಕ್ತವಾಗಿ ನಮ್ಮ ಮನೆಯವರ ಹತ್ರ ಹೇಳಬೇಕು, ಮತ್ತು ಹಾಗೆ ಮುಕ್ತವಾಗಿ ನಾವು ವೈದ್ಯರನ್ನು ಸಹ ಭೇಟಿ ಮಾಡಿಕೊಳ್ಬೇಕು ಅಂತ ಹೇಳ್ತೇನೆ.
1: ಬದುಕು ಅನ್ನೋದು
0: ಸುಂದರವಾಗಿ
1: ತೋಟ ಅಂತ ಹೇಳಿ ನಾವು ತಿಳ್ಕೊಬೇಕು ಅಂತ ಹೇಳಿದ್ರಿ ಡಾಕ್ಟ್ರೆ. 5:00 ಏನಪ್ಪಾಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಋತುಚಕ್ರದ ತೊಂದರೆಗಳು ಮತ್ತು ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸಿ ಬಹುಮುಖ್ಯ ಮಾಹಿತಿಗಳನ್ನು ನೀಡಿದವರು ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ತಜ್ಞರಾದ ಡಾಕ್ಟರ್ ರಮ್ಯಾ ಎನ್ ಆರ್ ಅವರು. ಡಾಕ್ಟ್ರೆ, ನಿಮಗೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿವರೆಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 Slice CT Scan, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
3: ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಕದ್ರಿ ಮನೋಹರ್, ತಾಂತ್ರಿಕ ಸಹಕಾರ ಅನಿಲ್ ರೈ ದೇರ್ಲಾ ಮತ್ತು ಜಿಶಾ ಬಿಜು.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ದಿಲ್ನೆ ಫಿರ್ ಯಾದ್ ಕಿಯಾ ಚಿತ್ರದ ಗೀತೆ. ಜಿಎಲ್ ರಾವಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸೋನಿಕ್ ಓಮಿ.

ರವೀಂದ್ರ ಜೈನ್ ಅವರು ರಚಿಸಿ ಸಂಗೀತ ನೀಡಿರುವ ಚಿತ್ತೋರ್ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜೆ ಯೇಸುದಾಸ್.

ಮುಖೇಶ್ ಅವರ ಧ್ವನಿಯಲ್ಲಿ ಕೇಳಿ ಕಭಿ ಕಭಿ ಚಿತ್ರದ ಗೀತೆ. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಖಯ್ಯಾಮ್.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
1: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಪ್ರೌಡ್ ಫೀಲಿಂಗ್. ಅವಾಗ
0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
0: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
1: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್, ಎಲ್ಲರೂ ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲ್ ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೆ, ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದ್ ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
0: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು?
1: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
0: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನ ಆಡ್ಬೇಕು ಅನಿಸ್ತಾ?
1: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ. ಬಟ್ ನನಗೆ ಏನಿದ್ರು ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
0: ಯಾಕೆ ಕೇಳಿದೆ ಅಂದ್ರೆ, ಇದು ಟೀಮ್ ಗೇಮ್. ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
1: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ. ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು, ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
0: ಹಾಕಿ ಒಂದ್ 4-5 ಜನ ನಿಮ್ ಮನೆಯಲ್ಲೇ ಆಟಗಾರರು ಇದ್ರು. ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
1: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ, ನಾನ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನು ಏನಾದ್ರು HL ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು ಅಣ್ಣ ಆಡ್ತಿದ್ರು. ಮತ್ತೆ ಮನೆಯಲ್ಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಗಿಂತ ಒಂದು 7 ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು. ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ.
0: ನೀವು ಬೇಸಿಕ್ ಬೆಂಗಳೂರೇನಾ ಅಥವಾ?
1: ಇಲ್ಲ, ಫುಲ್ ಬ್ಯಾಂಗ್ಳೂರೇನ, ಬೋರ್ನ್ ಅಂಡ್ ಬ್ರಾಟ್ ಅಪ್ ಫುಲ್ ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರ್. ತಂದೆ ಸ್ಟೇಟ್ ಆಡಿದ್ದಾರೆ, ಅಣ್ಣನೂ ಸ್ಟೇಟ್ ಆಡಿದ್ದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆ ಅವ್ರದ್ದು ಅಣ್ಣ.

0: ನಮ್ ದೊಡ್ಡಪ್ಪ ಅವರು ಇಂಡಿಯಾಗೆ ಆಡಿದ್ರು ಅವಾಗ, ಅವರು ಜಾನಿ ಮೊಯ್ದೀನ್ ಅಂತ ಅವರು ಇಂಡಿಯಾಗೆ ಆಡಿದ್ರು. ನಮ್ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದ್ದಾರೆ.
1: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು, ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
0: ಫಸ್ಟ್ ನಾನು ಸ್ಕೂಲಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ಮ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು, ಅವ್ರು ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸು ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ. ಅದಕ್ಕೊಂದು ಹಾಸ್ಟೆಲು ಅಂದರೆ ಸೆಲೆಕ್ಟ್ ಆಗಬೇಕು ಅದಕ್ಕೆ.
1: ಹೌದಾ, ಅದಕ್ಕೇನಿದೆ ನೀತಿ?
0: ಅದು ಸ್ಕೂಲಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರಬೇಕು ಮತ್ತು ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡ್ಬೋದು. ಆ ವರ್ಷಕ್ಕೊಂದು 20 ಪ್ಲೇಯರ್ ತಗೊಳ್ತಾರೆ ಅವರು. ಆ ಥರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ
1: ಸ್ಪೋರ್ಟ್ಸ್
0: ಎಲ್ಲ ಫ್ರೀ, ಗೌರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ಮದು ಅಶ್ವಥ್ ಸರ್ ಇದ್ರು ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹೆಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿದ್ರು ಅವ್ರು ಹೇಳ್ಕೊಟ್ರು ನನಗೆ ಅಲ್ಲಿಂದ ವಾಪಸ್. ಅಲ್ಲಿಂದ ನಾ ಬೇರೆ ಇದು ಮಾಡಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಯಾರತ್ರಾದ್ರೂ ಕೋಚಿಂಗ್ ತಗೊಂಡಿದ್ರ?
0: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್ ನನಗೆ, ಅವ್ರ ಹತ್ರನೇ ಕಲ್ತಿದ್ ನಾ ಎಲ್ಲ.
1: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
0: ಅವ್ರ ಜೊತೆಗೆ ಹೋಗಿ ಕಲ್ತ್ಕೊಂಡೆ.
1: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
0: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ. ಫಸ್ಟ್ ಪಿ ಯು ಸಿಯಿಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿತ್ತು, ಹಾಕಿ ಕರ್ನಾಟಕಗೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ನಾನು ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ, ಅಲ್ಲಿ ಫೈನಲ್ಸಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ. ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಗೋಲ್ ಹೊಡೆದಿದ್ದೆ. ಆಗ 3-2 ಗೆದ್ದಿದ್ವಿ ನಾವು.
1: ಅವಾಗೊಂದು ಸಾಧಾರಣ 16-17 ವಯಸ್ಸು ನಿಮ್ದು? ಸಬ್ ಜೂನಿಯರ್
0: 16 ಇತ್ತು. ನಾನು ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ ಅವಾಗ.
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾನು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ ನಾನು.
1: ಅಲ್ಲಿ ಏನು ಕಲಿತಿದ್ರ ನೀವು?
0: ಅಲ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ತೀನಿ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡೋಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ. ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು, ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ ನಮಗೆ. ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರಲ್ಲಿ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸು ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು. ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅವ್ರು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ಅಂದ್ರೆ ಅಲ್ಲಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತಲ್ವಾ?
0: ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿದ್ರಿ ಹಾಕಿ ಇದರಲ್ಲಿ.
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
1: 2019 ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ. ಹಾಗೆ ಲಕ್ನೋದಲ್ಲಿ ನಡೆದ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
0: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯಿ ಎಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು. ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, VSV ಆಡ್ತಿದ್ರು, ಅವರೆಲ್ಲ ನಮ್ಮನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ಗೆ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತು ಅವಾಗ.
1: ಫಸ್ಟ್
0: ಅದು ಗಿಫ್ಟ್, ಇನ್ನು ಮನೇಲಿ ಇದೆ ಅದು. ಹಂಗೆ
1: ಇಟ್ಟಿದ್ದೀನಿ,
0: ಹಂಗೆ ಇದೆ ಮನೇಲಿ. ಮತ್ತೆ ಅದಾದ್ಮೇಲೆ ಕೆಡಿ ಸಿಂಗ್, ಅದೇ ಏರ್ ಇಂಡಿಯಾ ಟೀಮ್ಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮ್ ಇಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮ್ಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್ ಇರ್ತಾರೆ. ಆ ತರ ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್, ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆ ತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮು, ಸೊ ನಿಮ್ಮನ್ನು ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ

0: ಒಂದಿತ್ತು. ಏನಂದ್ರೆ ನಾನು ಏನ್ ಮಾಡಿದ್ರು ನನಗೆ ಫ್ಯೂಚರಲ್ಲಿ ನನಗೆ ರಿಗ್ರೆಟ್ ಇರಬಾರ್ದು, ನಾನು ಇದು ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾನು ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side, 11 ಮೆಂಬರ್ಸ್ ಟೀಮ್ ಅಲ್ಲಿ 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ, ಫುಟ್ಬಾಲ್ ಅಲ್ಲಿ ಹೆಂಗಂದ್ರೆ ಎಲ್ಲಿಂದನೂ ಗೋಲ್ ಹೊಡಿಬಹುದು, ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ. ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ, ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆ ತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ, ಟೈಮ್ ಸ್ವಲ್ಪ ಶಾರ್ಟ್ ಇತ್ತು. ಆ ರೀತಿ
1: ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ ಶಾರ್ಟ್ ಆಗಿ
0: ಮಾಡಿದ್ರು. ಅದರಲ್ಲಿ ತುಂಬಾ ಆಡಿದೆ ನಾನು, ತುಂಬಾ ಕರ್ನಾಟಕಕ್ಕೆ ಆಡಿದೆ, ಕರ್ನಾಟಕಕ್ಕೆ 3 ಸತಿ ಆಡಿದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿನು, ಕಂಟಿನ್ಯೂಸ್ 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡಿದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡಿದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದು ಅರ್ಧ ಗಂಟೆ ಹೀಗೇನಾದ್ರೂ ಮಾಡ್ತಾರೆ.
0: ಇದು 11-a-side ಹೆಂಗಂದ್ರೆ 15 ನಿಮಿಷದ 4 quarter. ಇದು ಹಾಕಿ ಮಿನಿ 5-a-side ಏನಂದ್ರೆ ಜನ ಕಡಿಮೆ, ಟೈಮು ಕಡಿಮೆ, 15 ನಿಮಿಷದ 2 ಸತಿ,
1: 1 ಗಂಟೆ ಅಂದ್ರೆ ಅರ್ಧ ಗಂಟೆ. ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
0: ಹೇಳುದು ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಹಾಕಿ ತುಂಬಾ ಮೇಲೆ ಬರ್ತಿದೆ ಈಗ, ಯಾಕಂದ್ರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾಂಜ್ ಆಯ್ತು ಮೆಡ್ಲು, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೇ ಸಂಡೇ ಬಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗಂದ್ರೆ ನಾವು ಚೆನ್ನಾಗಿ ಆಡಿದ್ರೆ ಮತ್ತೆ ನಾವು ಅವ್ರ ಸಪೋರ್ಟ್ ಇರೋವಾಗ ನಾವು ಇನ್ನೂ ಚೆನ್ನಾಗಿ ಆಡ್ತೀವಿ.
1: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ.
0: ಇನ್ನೂ ಚೆನ್ನಾಗಿ ಆಡ್ತೀವಿ.
1: 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತಿರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ
0: ನಾ ಹೇಳೋದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ, ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ಗೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದೆ. ನಮ್ಮ ಅಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದು 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀನು ಚೆನ್ನಾಗಿ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ, ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ, ಆ ತರ ನನ್ ಪ್ರಾಕ್ಟೀಸ್ ಇರ್ತೈತಿ ಅವತ್ತು.
1: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು, ಅದು ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವು ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
0: ಇವಾಗ ನಾನ್ ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
1: ನಿಮ್ಮ ವಿದ್ಯಾಭ್ಯಾಸ ಏನು?
0: ನಾನ್ ಗ್ರಾಜುಯೇಟ್ ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ಆ ನನ್ನ ಡೇ ಹೆಂಗಿರುತ್ತೆ ಅಂದ್ರೆ, ನನ್ನ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 kilometers ಇದೆ ಮನೆ. ಸೊ ಅರೌಂಡ್ 6 AM ಬಿಡ್ತೀನಿ ನನ್ನ ಮನೆ, ಬೆಳಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟು 2 hours ಪ್ರಾಕ್ಟೀಸ್ ಮಾಡ್ತೀನಿ. 6:30 to 8:30 ತನಕ ಒಂದು 15 minutes ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸು. 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡಿಬಿಟ್ಟು 3 o'clock ಬರ್ತೀನಿ ಗ್ರೌಂಡ್ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, DYS ಹುಡುಗರು, ಸಾಯಿ ಹುಡುಗರು, ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆ ಥರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲು. ಆದ್ರೆ ಬೇಗ ಮಲಗಿಬಿಡ್ತೀನಿ, 10:30 to 10 o'clock ಬೇಗ ಎದ್ದೇಳ್ಬೇಕಲ್ಲ.
1: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
0: ಅದಕ್ಕೆ ಇಂಜುರಿ ಏನಾದ್ರೂ ಆದ್ರೆ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನೋ. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ, ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟು ಮತ್ತೆ ಮನೆಯಲ್ಲಿದ್ರೆ ಮಮ್ಮಿ ಜಾಸ್ತಿ ಊಟ, ಸ್ನ್ಯಾಕ್ಸು, ಅದೆಲ್ಲ ಮಾಡ್ತೀನಿ.

0: ಇಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನೀನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗಿ ಬಿಡ್ತೀನಿ, ಎಲ್ಲ ಸರಿಯಾಗಿ ಬಿಡ್ತೀನಿ.
1: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಆದ್ರೆ ಜಾಸ್ತಿನೇ ಕಸರತ್ ಮಾಡಬೇಕು ಅಂತ.
0: ಹೌದು, ನಾನು ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರು ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
1: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
0: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
1: ಅಪ್ಪ ಬೈತಾರ, ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ
0: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟೋರಿಗೆ ಏನ್ ಬೈದಿಲ್ಲ, ನೀವ್ ಏನಾದ್ರೂ ತಿನ್ನು ಪ್ರಾಕ್ಟೀಸ್ ಹೋಗು ಅಂತ.
1: ಒಟ್ ಅದನ್ನ ಕರಗಿಸೋ ಹೋಗಿ ಕಸರತ್ ಮಾಡು ಅಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಇದು ನಾನು ಏರ್ ಇಂಡಿಯಾಗೆ ಆಡಿದೆ. ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೆ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನನ್ನ ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡಿದ್ರೆ ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮಿಗೆ.
1: ಯಾರಿದ್ರ ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
0: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಣ್ಣ, ಅರ್ಜುನ್ ಅಲ್ಲಪ್ಪ ಅಂತ ಅವರು, VS ವಿನಯ್, ಅವರಿಬ್ರು ಇದು ಕರ್ನಾಟಕದಿಂದ. ಅವಾಗ
1: ನಿಮ್ಗೆ ಗೊತ್ತಿತ್ತ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
0: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ, ಈ ಟೂರ್ನಮೆಂಟ್ ನಮಗೆ ಫಸ್ಟೇ ಗೊತ್ತಿರುತ್ತೆ, ಈ ಟೂರ್ನಮೆಂಟ್ ಇಂದಾನೆ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಅವಾಗ ನಮ್ ಪ್ರಾಕ್ಟೀಸು ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೆ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದ್ರು ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆ ತರ ಪ್ರಾಕ್ಟೀಸ್ ಇದಕ್ಕೆ. ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದೀನಿ.
1: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
0: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾ ಆಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 ಮಂತ್ಸ್ ನಮ್ಮ ಮನೇಲಿ ಇದ್ದೆ,
1: ಪ್ರಾಕ್ಟೀಸ್
0: ಇಲ್ಲ. 3 ಮಂತ್ಸ್ ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 ಡೇಸ್ ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 ಮಂತ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 ಮಂತ್ಸ್ ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.
1: 2021 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
0: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ಮ ಟೀಮಿಗೆ SV ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ, ಇಂಡಿಯಾದು ಟಾಪ್ 8 ಟೀಮ್ಸ್ ಮಾತ್ರ, ಟಾಪ್ 8 ಸ್ಟೇಟ್ಸ್ ಮಾತ್ರ, ಬೇರೆ ಸ್ಟೇಟಿಗೆ ಇಲ್ಲ, ಟಾಪ್ 8 ರ್ಯಾಂಕಿಂಗ್ ಇರುತ್ತೆ, ಅವ್ರು ಮಾತ್ರ ಆಡಬೇಕು.
1: ಎಲ್ಲಾ ರಾಜ್ಯದಿಂದ ಬರಲ್ಲ, ಟಾಪ್ 8 ಆರಿಸ್ತಾರೆ.
0: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 ಟೀಮ್ಸ್ 30 ಟೀಮ್ಸ್ ಇರುತ್ತೆ, ಅದರಲ್ಲಿ ಟಾಪ್ 8 ಸೆಲೆಕ್ಟ್ ಆಗ್ತಾರೆ. ಅದು ನ್ಯಾಷನಲ್ ಗೇಮ್ಸ್ ಗೆ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದ್ರಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
1: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
0: ಅವಾಗ ನಾವು ಕರ್ನಾಟಕ 3rd ಪ್ಲೇಸ್ ಬಂದಿತ್ತು ಪುಣೆದಲ್ಲಿ. ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UP ಏನಾಯ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಗೆ ಹೋಗಿದ್ ನೆಕ್ಸ್ಟ್, ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
1: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡ್ ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲಾ ರಾಜ್ಯದವ್ರ?
0: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ. ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು ನ್ಯಾಷನಲ್ ಗೇಮ್ಸ್. ಹೆಂಗಂದ್ರೆ ಸೇಮ್ ಇದೆ ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆ ತರ ಹೆಂಗೆ ನಡೆಸ್ತಾರೆ ಆ ತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆ ತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು UP ಜೊತೆ ಆಡಿದ್ವಿ. UP ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್ ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್.
1: ನಾವಿದ್ದೀಮ್
0: ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳೋ ಟೀಮ್ ಗೇಮ್ ಅಂದ್ರೆ, ನಾವ್ ಒಂದಿವಸ ಚೆನ್ನಾಗಿ ಆಡಿದ್ರೆ ಅಂದ್ರೆ ಇನ್ನೊಂದು 9 ಜನ ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ. ಆದ್ರೆ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
1: ಓವರ್ಆಲ್ ಆಗಿ ನೋಡಿದ್ರೆ ಇಡೀ ಟೀಮೇ ಸೆಲೆಕ್ಟ್
0: ಆಗುತ್ತೆ,
1: ಅದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು.
0: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತು ಅಂದ್ರೆ ನ್ಯಾಷನಲ್ ಗೇಮ್ಸ್ ಒಂದು 12 ಇಯರ್ಸ್ ನಡೆದಿಲ್ಲ, 4 ಇಯರ್ಸ್ ಒನ್ಸ್ ನಡೆಯೋದು, 12 ಇಯರ್ಸ್ ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ನಾವು 2nd ಪ್ಲೇಸ್ ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆದು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 ಇಯರ್ಸ್ ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಸಿಗ್ತಾರೆ ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 ಸತಿ ಕಂಟಿನ್ಯೂಸ್ ಆಗಿತ್ತು.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ
0: ಟಚ್ ಹೋಗಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನು ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನನ್ ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ.
1: ಹೌದು.

0: ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರೇ ನಾವೊಂದು 6 ತಿಂಗಳು ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ತಿಂಗಳು ನನಗೆ ವೇಟ್ ಮಾಡಿಸಿ ನಾನು 6 ತಿಂಗಳು ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
1: ಮೊದಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು. ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ
1: ಆಗಿದ್ರು.
0: ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಕ್ಯಾಂಪು. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಅಲ್ಲ. ನನಗೆಲ್ಲ ಒಂಥರ ಫೀಲಿಂಗು, ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು ಎಲ್ಲ ಕಡೆ, ಇವಾಗ ಸೋಶಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲ ಕಡೆ ಶೇರ್ ಮಾಡ್ಕೊಂಡು ನಮ್ಮಂಗಾಗಿದೆ ಮಗಂಗಾಗಿದೆ ಅಂತ.
1: ಬಹಳ ಖುಷಿ ಪಟ್ಟೆ.
0: ಆತರ ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ, ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೋ, ನೀನ್ ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡ್ಕೊಟ್ರು.
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕಿರ್ತದಲ್ಲ, ಅದು ನಿಮ್ಗಿನ್ನೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ.
0: ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕು ಅಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ, ಪಾಕಿಸ್ತಾನ ಜೊತೆ ಆಡೋ ಒಂದು ಆ ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ
1: ಎಲ್ಲ ಆಟದಲ್ಲೂ. ಹಾಗೆ
0: ಎಲ್ಲ ರೈವಲ್ರಿ ಹಂಗಿರುತ್ತೆ. ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ, ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗೇ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು ಬಹಳ ಖುಷಿ.
1: ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
0: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ, ಅದು ಹೇಳಕ್ ಆಗಲ್ಲ ಹೆಂಗೆ ಅಂದ್ರೆ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು, ಹೇಳಕ್ ಆಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು, ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ಮ ಟೀಮು ಚೆನ್ನಾಗಿತ್ತು.
1: ಯಾರ್ಯಾರಿದ್ರು ಟೀಮ್ನಲ್ಲಿ?
0: ಟೀಮಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದ್ ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು, ಹೇಳ್ಕೊಡ್ತಾರೆ. ನಾವು ಅವ್ರ ಪಕ್ಕದಲ್ಲಿ ನಿಂತರೆ ಹೌದು ಇವ್ರ ಸಪೋರ್ಟ್ ಇದ್ದಾರೆ, ನಾವು ಚೆನ್ನಾಗಿ ಆಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದು ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗೇ ತುಂಬಾ ದೂರ, 36 hours ಏನು ಫ್ಲೈಟ್, ತುಂಬಾ ದೂರ ಜಾಗ ಅದು. ಚೈನಾದಲ್ಲಿ ಫೈನಲ್ಸ್ ನಾವು ಚೈನಾ ಮೇಲೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ವಿ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ವಿ ನಾವು, 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್. ಎಲ್ಲ ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ ಭಾರತ
0: ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ, ಆ ಅನುಭವ ಹಂಚಿಕೊಳ್ಳಿ ಹೇಗಿತ್ತು?
0: ಹೆಂಗಂದ್ರೆ, ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋಯ್ತು, ನನಗೆ ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮು, ಆ ವೆದರ್ಗೆ, ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗೆ ಓಡಿದ್ವಿ, ಕೊರಿಯಾಗೆ ಓಡಿದ್ವಿ.
1: ಅಜಲಾನ್ ಶಾ ಟ್ರೋಫಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದೆ ಅಲ್ಲಿ?
0: ಅದು 8 countries ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತೋಗ್ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ.

0: ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು.
1: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು ಅವರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳ್ಬೋದು.
0: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ಕೊರಿಯಾ ಜೊತೆ ಆಡುವಾಗ. 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
1: ನೀವು ಈಗ ಡಿಫೆಂಡರ್ ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
0: ಮಿಡ್ ಫೀಲ್ಡರ್ ಹೇಗಂದ್ರೆ ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರು ಇರ್ತಾರ, ಡಿಫೆನ್ಸ್ ಇರೋದು ಅವ್ರನ್ನ ಮತ್ತೆ ಅಟ್ಯಾಕರ್ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ ಅವ್ನ ಟೀಮ್ಗೋಸ್ಕರ ಟ್ಯಾಕಲು ಮಾಡ್ಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್.
1: ಎರಡು ಕೆಲಸ
0: ಆಗ್ಬೇಕು ಆತರ.
1: ಮೇನ್ ಇಂಪಾರ್ಟೆಂಟ್
0: ಆತರ.
1: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು, ಹಾಕಿಯಲ್ಲಿ ಮುಂದಿನ ಗುರಿ ಏನ್ ನಿಮ್ದು?
0: ನಂದು ಮುಂದಿನ ಏನಂದ್ರೆ ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ. ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು. ವಾಪಸ್
1: ಪಂದ್ಯಾವಳಿ ಆಡುವಾಗ
0: ಮಸಲ್ ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪದಕಗಳನ್ನ ಪಡೆದಿದೆ, ಅದರಲ್ಲಿ 8 ಬಂಗಾರ, 1 ಬೆಳ್ಳಿ, 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
0: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ, ಯಾಕಂದ್ರೆ ಈಗೀಗ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸಪೋರ್ಟು ಅಂದರೆ ಸ್ಪೆಷಲೈಸ್ ಟ್ರೈನಿಂಗು, ಸ್ಪೆಷಲೈಸ್ ಡಯಟು ಮತ್ತು ಸ್ಪೆಷಲೈಸ್ ಕೋಚಸ್ಸು ಅವರಿದ್ದು ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ. ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್ ಚಿಕ್ಕದವರಿಂದ ಟ್ರೈನಿಂಗ್, ಅವ್ರೊಂದು 10 ಇಯರ್ಸ್ಗೆ ಅವ್ರು ರೆಡಿ ಆಗ್ತಾರೆ. ಆ ಥರ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ, ತುಂಬ ಚೆನ್ನಾಗಿ ಮಾಡೋರೆ. ಮತ್ತು ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗು, IPL ಥರನೇ ಸೇಮ್ ಹಾಕಿ ಇಂಡಿಯಾ ಲೀಗು ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ನಿಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗು ಸ್ಟಾರ್ಟ್ ಮಾಡಿದ್ದಾರೆ.
1: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
0: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ. ನಮ್ಮಿಂದ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತಾರೆ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗಿಂದ.
1: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹು ಮುಖ್ಯವಾಗಿ ಏನ್ ಬೇಕು ಅವ್ರಿಗೆ?
0: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟ ಪಡ್ಬೇಕು, ತುಂಬಾ ಕಷ್ಟ ಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, 8 ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ.
1: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
0: ಹೌದೌದು.
1: ಒಳ್ಳೇದು ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು.

0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ, ನಿರ್ವಹಣೆ ಜ್ಯೋತಿ ದಾಸ್.
1: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಂಗಳೂರು.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30 ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
1: ಲೋಕದ ಅರಿವಿನ ಇರವನ್ನು ತೆರೆದು ತೋರಿಸುತ್ತಾ ತನ್ನ ಅನಂತ ಕಿರಣಗಳ ಮೂಲಕವಾಗಿ ಅನಂತ ಸಂದೇಶವನ್ನು ಕೊಡುತ್ತಿರುವ ತ್ರಿಮೂರ್ತ್ಯಾತ್ಮಕನಾದಂತಹ ಭಗವಾನ್ ಸೂರ್ಯನಾರಾಯಣನ ವಂಶ ನಮ್ಮದು. ಧಿಯೋಯೋನ ಪ್ರಚೋದಯಾತ ಎನ್ನುವ ವೈದಿಕವಾದ ಉನ್ನತೋನ್ನತವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರ. ಅದಕ್ಕೆ ಅಧಿಷ್ಠಾತೃವಾದವನು ನಮ್ಮ ವಂಶದ ಮೂಲ ಪುರುಷ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.
2: ಆಕಾಶವಾಣಿ ಮಂಗಳೂರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಅರಿಯಕ್ಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ. ಸಹಗಾಯನ ಮಧುರೈ ಎನ್ ಕೃಷ್ಣನ್. ಪಕ್ಕವಾದ್ಯದಲ್ಲಿ ವಯೋಲಿನ್ ಶ್ರೀ ಟಿ ಚೌಡಯ್ಯ. ಮೃದಂಗ ಪಾಲ್ಘಾಟ್ ಟಿ ಎಸ್ ಮಣಿ ಅಯ್ಯರ್. ಮೊದಲಿಗೆ ಕೇಳಿ ಆಭೋಗಿರಾಗ ಆದಿತಾಳ, ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ ಎವರಿ ಬೋಧ.

ಆರಭಿರಾಗ ಆದಿತಾಳ ತ್ಯಾಗರಾಜರ ಪಂಚರತ್ನ ಕೃತಿ ಸಾಧಿಂಚನೆ ಓ ಮನಸ್ಸಾ.

ವರಾಳಿ ರಾಗ, ರೂಪಕತಾಳ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಶೇಷಾಚಲ ನಾಯಕಂ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಯಜಮಾನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

ಈಗ ಕೇಳಿ ಪ್ರಸನ್ನ ಮತ್ತು ಚಿತ್ರ ಹಾಡಿರುವ ಪ್ರೀತಿಗಾಗಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಕೆ ಕಲ್ಯಾಣ್ ರಚಿಸಿ ದೇವ್ ಸಂಗೀತ ನೀಡಿರುವ ಕೋಟಿಗೊಬ್ಬ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ದೊರೆ ಚಿತ್ರಕ್ಕಾಗಿ ಚಿತ್ರ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ವಿ ನಾಗೇಂದ್ರ ಪ್ರಸಾದ್ ರಚಿಸಿ ರಾಜೇಶ್ ರಾಮನಾಥ್ ಸಂಗೀತ ನೀಡಿರುವ ಸ್ವಾತಿ ಮುತ್ತು ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳೆಯರಾಜ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
3: ಲೋಕದ ಅರಿವಿನ ಇರವನ್ನು ತೆರೆದು ತೋರಿಸುತ್ತಾ ತನ್ನ ಅನಂತ ಕಿರಣಗಳ ಮೂಲಕವಾಗಿ ಅನಂತ ಸಂದೇಶವನ್ನು ಕೊಡುತ್ತಿರುವ ತ್ರಿಮೂರ್ತ್ಯಾತ್ಮಕನಾದಂತಹ ಭಗವಾನ್ ಸೂರ್ಯನಾರಾಯಣನ ವಂಶ ನಮ್ಮದು. ಧಿಯೋಯೋನ ಪ್ರಚೋದಯಾತ ಎನ್ನುವ ವೈದಿಕವಾದ ಉನ್ನತೋನ್ನತವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರ. ಅದಕ್ಕೆ ಅಧಿಷ್ಠಾತೃವಾದವನು ನಮ್ಮ ವಂಶದ ಮೂಲ ಪುರುಷ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.
0: ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಸಾವಿತ್ರಿ ರಾಮರಾವ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನ್ಇನ್ ಕಾರ್ಯಕ್ರಮ, 11:30 ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಖಾನ್ ಅವರಿಂದ ಸಿತಾರ್ ವಾದನ, 12:05 ವನಿತಾ ವಿಹಾರದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿ ಜೆ ಅವರೊಡನೆ ಸಂದರ್ಶನ, ಸಂದರ್ಶಕರು ಶಿಲ್ಪಾ ಎಚ್ ಎಂ. ಮಧ್ಯಾಹ್ನ 1:00 ಪ್ರಗತಿ ಪಥದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ವಿಷಯ ಪಿಎಂ ವಿಶ್ವಕರ್ಮ ಯೋಜನೆ. ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1:20 ಸ್ವರ ಮಾಧುರ್ಯದಲ್ಲಿ ಜೆ ಉತ್ತಮ್ ಕುಮಾರ್ ಹಾಡಿರುವ ಪುರಂದರದಾಸರ ಕೀರ್ತನೆಗಳು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ 5

ಗಂಟೆಗೆ ಜನಪದ ಸಂಗೀತ, ಕಡ್ತಲ ಚೆನ್ನಬೆಟ್ಟಿನ ಶ್ರೀ ರಘುಪರವ ಮತ್ತು ಅವರ ಪತ್ನಿ ವಸಂತಿ ಅವರಿಂದ ಬೈದರ್ಕಳ ಪಾಡ್ದನದ ಮೊದಲ ಭಾಗ. 5:30 ಕನ್ನಡ ಚಿತ್ರಗೀತೆಗಳು, 6:00 ತುಳು ಸುದ್ದಿ ಸಾರಾಂಶ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್‌ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 11:10. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಾಳಿನ ಪ್ರಸಾರ ಬೆಳಿಗ್ಗೆ 5:55 ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.